ಆಕಾಶವಾಣಿಯ ಎಫ್ಎಂ ರೈನ್ಬೋ 101.3 ಕಂಪನಾಂಕಗಳಲ್ಲಿ ಇಂದಿನ ಕಾರ್ಯಕ್ರಮಗಳನ್ನು ಆರಂಭಿಸುತ್ತಿದ್ದೇವೆ. ಸಮಯ 5:58:39. ಇಂದಿನ ಪಂಚಾಂಗ ಶಕವರ್ಷ 1947 ಶುಕ್ಲಪಕ್ಷದ ಆಷಾಢ ಮಾಸದ ಏಕಾದಶಿಯ ದಿನವಾದ ಇಂದು ದಿನಾಂಕ 25 ಜುಲೈ 2026. ಎಫ್ಎಂ ರೈನ್ಬೋನ ಎಲ್ಲ ಕೇಳುಗರಿಗೆ ಶುಭ ಕೋರುತ್ತಿರುವುದು ನಾನು ನಿಮ್ಮ ಆರ್ಜೆ ಪ್ರಿಯಾಂಕಾ.

ಸಮಯ ಆಗಿದೆ 2:01 ಕೇಳ್ತಾ ಇದ್ದೀರಾ, ಇದು FM ರೈನ್ಬೋ ಕನ್ನಡ ಕಾಮನಬೆಲ್ಲು. ಎಲ್ರಿಗೂ ಶುಭೋದಯ, ವೆರಿ ವೆರಿ ಗುಡ್ ಮಾರ್ನಿಂಗ್ ಅಂತ. ಬೆಳಗಿನ ಎಲ್ಲ ಕಾರ್ಯಕ್ರಮಗಳಲ್ಲೂ ನಿಮ್ಮ ಜೊತೆಯಾಗಿರೋದು ನಾನು, ನಿಮ್ಮ ಆಚೆ ಪ್ರಿಯಾಂಕ. ನಿಮಗೆ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಇಂದಿನ ನುಡಿಮುತ್ತನ್ನ ನೋಡೋದಾದ್ರೆ, ಸುರಿದು ಹೋದ ಮಳೆ ಸರಿದು ಹೋದ ವೇಳೆ ಮತ್ತೆ ಎಂದಿಗೂ ಸಿಗಲಾರದು. ಹಾಗಾಗಿ ಸಮಯವನ್ನು ನಾವು ಸರಿಯಾಗಿ ಸದುಪಯೋಗವನ್ನು ಮಾಡ್ಕೋಬೇಕು ಅಂತ ಹೇಳ್ತಾ ಕೇಳ್ತಾರೆ ಇದು FM ರೈನ್ಬೋ ಕನ್ನಡ ಕಾಮನಬೆಲ್ಲು.

ದಿನಪತ್ರಿಕೆಗಳು ಸಮಾಜಕ್ಕೆ ಕೈಗನ್ನಡಿ ಇದ್ದ ಹಾಗೆ, ಪತ್ರಿಕೆಗಳ ಓದು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಹಾಗೆ ನಮ್ಮಲ್ಲಿ ಸಾಮಾಜಿಕ ಎಚ್ಚರವನ್ನೂ ಮೂಡಿಸುತ್ತದೆ.

0: ಪುಸ್ತಕ ಓದುವ ಹವ್ಯಾಸವುಳ್ಳವನು ಎಲ್ಲಿ ಹೋದರೂ ಸಂತೋಷವಾಗಿರಬಲ್ಲ, ಹೀಗೆಂದವರು ಮಹಾತ್ಮ ಗಾಂಧೀಜಿ.
1: ಉತ್ತಮ ಕಾವ್ಯಗಳು ನಮ್ಮ ನಮ್ಮ ಅಭಿರುಚಿಯನ್ನು ಕೆಡದಂತೆ ಕಾಪಾಡುವ ಸಾಮಗ್ರಿಗಳು ಎಂದಿದ್ದಾರೆ ಮ್ಯಾಥ್ಯೂ ಆರ್ನಾಲ್ಡ್.
0: ನಮ್ಮ ಅಂತರಂಗದ ಪುಸ್ತಕ ತೆರೆಯುವವರೆಗೆ ಉಳಿದೆಲ್ಲ ಪುಸ್ತಕಗಳು ನಿರರ್ಥಕ ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು.
1: ಮನೆಯಲ್ಲಿ ಓದುವ ಹಿರಿಯರು ಮಾದರಿಯಾಗಿ ಮಕ್ಕಳು ಉತ್ತಮ ಪುಸ್ತಕಗಳನ್ನು ಓದುವಂತಾಗಲಿ. ಇದು ಕಿರಿಯರ ಪಾಲಿಗೆ ಹಿರಿಯರು ಕೈದಾಟಿಸುವ ಅತಿದೊಡ್ಡ ಸಂಪತ್ತು.

ಟ್ಯೂನ್ ಮಾಡಿದರೆ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಮಯ ಆಗಿದೆ 6:04:44. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೇಳಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ 6:52 ಕೇಳ್ತಾ ಇದ್ದೀರಾ, ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬೆಲ್ಲು. ಎಲ್ಲರಿಗೂ, ನಮ್ಮ ಕೇಳುಗರೆಲ್ಲರಿಗೂ ಶುಭೋದಯ, ವೆರಿ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ನಿಮ್ಮ ಜೊತೆಯಾಗ್ತಾ ಇರೋದು ನಾನು, ನಿಮ್ಮ ಆಚೆ ಪ್ರಿಯಾಂಕ. ಇದು ನಾದಾರ್ಚನೆಯ ಸಮಯ. ಭಕ್ತಿಗೀತೆಗಳನ್ನು ಕೇಳ್ತಾ, ಭಕ್ತಿಭಾವದ ಸಂಗತಿಗಳನ್ನು ಕೇಳ್ತಾ, ಒಂದು ಅರ್ಧ ಗಂಟೆ ದೇವರ ಧ್ಯಾನ ಪೂಜೆ ಅಂತ ಮೀಸಲಿಟ್ಟು ನಮ್ಮ ಇಡೀ ದಿನವನ್ನು

ಸಕಾರಾತ್ಮಕ ರೀತಿಯಲ್ಲಿ ಸಾಗಿಸೋಕೆ ಬುನಾದಿ ಅಂತಾನೆ ಹೇಳಬಹುದು. ಬೆಳಗಿನ ಎಲ್ಲ ಕಾರ್ಯಕ್ರಮಗಳಲ್ಲೂ ನಿಮ್ಮ ಜೊತೆಯಾಗಿರ್ತೀನಿ ನಾನು, ನಿಮ್ಮ ಆಚೆ ಪ್ರಿಯಾಂಕಾ ಅಂತ ಹೇಳ್ತಾ ಇಂದು ನಾವು ಆಷಾಢ ಮಾಸದ ಪ್ರಥಮ ಏಕಾದಶಿಯನ್ನು ಆಚರಿಸ್ತೀವಿ. ಈ ದಿನವನ್ನು ಪದ್ಮ ಏಕಾದಶಿ ಅಥವಾ ಶಯನಿ ಏಕಾದಶಿ ಅಥವಾ ದೇವಶಯನಿ ಏಕಾದಶಿ ಅಂತ ಕೂಡ ಕರೀತಾರೆ. ಯಾಕೆ ಹೀಗೆ ಕರೀತಾರೆ, ಇದರ ನೀತಿ ನಿಯಮಗಳೇನು, ಎಲ್ಲವನ್ನು ಮುಂದೆ ತಿಳಿಸ್ಕೊಡ್ತೀನಿ. ಮತ್ತೊಂದು ಭಕ್ತಿಗೀತೆ ನಿಮಗಾಗಿ ಪ್ರಸಾರ ಆಗ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಸಾಹಿತ್ಯವನ್ನು ನೀಡಿದ್ದಾರೆ ಆರ್ ಎನ್ ಜಯಗೋಪಾಲ್. ಸಂಗೀತ ಸಂಯೋಜನೆ ಟಿ ಕೆ ಪುಲಗೆಂದೇ.

ಸಮಯ 6:16:16 ಪ್ರಥಮ ಏಕಾದಶಿಯ ಬಗ್ಗೆ ನಾನು ಹೇಳ್ತಾ ಇದ್ದೆ. ಪ್ರಥಮ ಏಕಾದಶಿಯು ಆಷಾಢ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂಥದ್ದು. ಕೆಲವರು ಪ್ರಥಮ ಏಕಾದಶಿಗೂ ವೈಕುಂಠ ಏಕಾದಶಿಗೂ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೋತಾರೆ. ಪ್ರಥಮ ಏಕಾದಶಿ ಅಂದರೆ ಆಷಾಢ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂಥದ್ದನ್ನು ಪ್ರಥಮ ಏಕಾದಶಿ ಅಂತ ಕರೀತಾರೆ. ಹಾಗೆ ಈ ಮಹಾವಿಷ್ಣು ಈ ದಿನದಿಂದ ಅಂದರೆ ಈ ಮಾಸದಿಂದ ಏಕಾದಶಿಯ ನಂತರ 4 ಮಾಸಗಳು ಶಯನಾವಸ್ಥೆಯಲ್ಲಿ ಅಂದರೆ ನಿದ್ರಾವಸ್ಥೆಯಲ್ಲಿ ಇರ್ತಾರೆ. ಹಾಗಾಗಿ ಇದನ್ನು ಶಯನಿ ಏಕಾದಶಿ ಅಥವಾ ದಶಶಯನಿ ಏಕಾದಶಿ ಅಂತ ಕೂಡ ಕರೀತಾರೆ. ಇನ್ನು ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಕೇಳ್ತಾರೆ ಇದು FM ರೈನ್ಬೋ ಕನ್ನಡ ಕಾಮನಬೆಲ್ಲು. ಸುಖಸಾದ ಭಕ್ತಿಗೀತೆ ನಿಮಗಾಗಿ ಪ್ರಸಾರ ಆಗ್ತಾ ಇದೆ ಬಾಲಮುರಳಿ ಕೃಷ್ಣ ಅವರ ಧ್ವನಿಯಲ್ಲಿ. ಹಾಗೆ ಸಾಹಿತ್ಯವನ್ನು ನೀಡಿದ್ದಾರೆ ತ್ಯಾಗರಾಜರು. ಕೇಳ್ತಾರೆ ಇದು ಕನ್ನಡ ಕಾಮನಬೆಲ್ಲು.

ಸ್ಟುಡಿಯೋದಲ್ಲಿ ಟೈಮ್ ಆಗಿದೆ 6:27:17. ಕೇಳ್ತಾ ಇದ್ದೀರಾ, ಇದು FM ರೈನ್ಬೋ ಕನ್ನಡ ಕಾಮನಬೆಲ್ಲು. ಪ್ರಥಮ ಏಕಾದಶಿ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಈ ಏಕಾದಶಿ ವ್ರತವು ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ವ್ರತವೆಂದು ಹೇಳಲಾಗುತ್ತೆ. ಕೆಲವರು ವರ್ಷ ಪೂರ್ತಿ ಏಕಾದಶಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಕೆಲವು ಆರೋಗ್ಯ ಸಮಸ್ಯೆಗಳಾಗಿರ್ಬೋದು ಅಥವಾ ಕೆಲಸಕ್ಕೆ ಹೋಗೋದ್ರಿಂದ ಅದನ್ನು ಪಾಲಿಸೋದಕ್ಕೆ ಆಗದೇನೆ ಇರ್ಬೋದು. ಅಂತಹ ಸಮಯದಲ್ಲಿ ಈ ಪ್ರಥಮ ಏಕಾದಶಿ ಅಥವಾ ಇನ್ನೊಂದು ಬರುತ್ತೆ ವೈಕುಂಠ ಏಕಾದಶಿ, ಅದನ್ನು ಪಾಲಿಸಿದ್ರೆ ಸಾಕು, ಬಹಳನೇ ಪುಣ್ಯ ಲಭಿಸುತ್ತೆ, ಹಾಗೆ ವಿಷ್ಣುವಿಗೆ ಪ್ರಿಯವಾಗುತ್ತೆ ಅಂತ ಜನರ ಅಥವಾ ಭಕ್ತರ ನಂಬಿಕೆ ಅಂತ ಹೇಳ್ಬೋದು. ಮತ್ತಷ್ಟು ಇದ್ರ ಬಗ್ಗೆ ಮಾತಾಡೋಣ, ಹಾಗೆ ಭಕ್ತಿ ಗೀತೆಗಳನ್ನು ಕೂಡ ಕೇಳ್ತಾ ಸಾಗೋಣ. ನಿಮ್ಮ ಕನ್ನಡ ಕಮನಬೆಲ್ಲಿನಲ್ಲಿ ಅಂತ ಹೇಳಿದ ಮತ್ತೊಂದು ಭಕ್ತಿ ಗೀತೆ ನಿಮಗಾಗಿ ಪ್ರಸಾರ ಆಗ್ತಾ ಇದೆ. ರಮಾ ಪಿ ಅವರ ಧ್ವನಿಯಲ್ಲಿ ಕೇಳ್ತಾರೆ, ಇದು ಕನ್ನಡ ಕಮನಬೆಲ್ಲು.

ಸಮಯ ಆಗಿದೆ 6:32 ಹುಡುಗ ಕೇಳ್ತಾ ಇದ್ದೀರಾ. ಇದು FM ರೈನ್ಬೋ ಕನ್ನಡ ಕಾಮನ ಬೆಲ್ಲು. ಏಕಾದಶಿಯ ಬಗ್ಗೆ ಮಾತಾಡ್ತಾ ಇದ್ವಿ. ದಶಮಿಯ ರಾತ್ರಿಯ ಬಳಿಕ ಈ ಏಕಾದಶಿಯ ವ್ರತ ಪ್ರಾರಂಭ ಆಗುತ್ತೆ. ಕೆಲವರು ನಿಚ್ಚಲ ಉಪವಾಸವನ್ನು ಮಾಡ್ತಾರೆ, ಅಂದರೆ ನೀರೂ ಸಹ ಕುಡಿದೆ, ನೀರನ್ನು ಸೇವಿಸದೆ, ಏನೂ ಸೇವಿಸದೆ ಪೂರ್ತಿ ದಿನ ಉಪವಾಸ ಇದ್ದು ಆ ಮಹಾವಿಷ್ಣುವಿನ ಸ್ಮರಣೆ, ಪೂಜೆ, ಧ್ಯಾನ, ಭಕ್ತಿ ಈ ಥರ ದಿನಾನ ಕಳೀತಾರೆ. ನಂತರ ದ್ವಾದಶಿಯ ದಿನ ಬೆಳಗ್ಗೆ ಎದ್ದು ಪಾರಣೆ ಮುಗಿಸಿ ನಂತರ ಊಟ ಮಾಡಬೇಕು ಅನ್ನೋದು ವ್ರತದ ನಿಯಮ. ಎಲ್ರಿಗೂ ಈ ರೀತಿ ಮಾಡೋದು ಕಷ್ಟ ಆಗುತ್ತೆ. ಆಗಲೇ ಹೇಳಿದಾಗೆ ಕೆಲವರಿಗೆ ಆರೋಗ್ಯದ ಸಮಸ್ಯೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಮಿಟ್ಮೆಂಟ್ಗಳಿರ್ಬೋದು, ಹಾಗಾಗಿ ಎಲ್ರಿಗೂ ಈ ರೀತಿ ಮಾಡೋದು ಕಷ್ಟ ಆಗಿರೋದ್ರಿಂದ ಕೆಲವರು ಏಕಾದಶಿ ವ್ರತವನ್ನು ಪಾಲಿಸಬೇಕು ಅಂತ ಮನಸ್ಸಿನಲ್ಲಿ ಭಾವಿಸಿ ಲಘು ಉಪಹಾರ ಅಂದರೆ ಕೆಲವರು ಹಣ್ಣು ಹಂಪಲುಗಳನ್ನು ತಗೊಳ್ತಾರೆ, ಇನ್ನು ಕೆಲವರು ಅವಲಕ್ಕಿ ಸಕ್ಕರೆ ಈ ರೀತಿ ಲಘು ಉಪಹಾರಗಳನ್ನು ಸೇವಿಸಿ ಆ ದೇವರಲ್ಲಿ ಭಕ್ತಿಯನ್ನು ಮಾಡ್ತಾರೆ. ಏನೇ ಆಗಲಿ ಆ ಭಗವಂತ ನೋಡೋದು ನಮ್ಮಲ್ಲಿ ಇರೋ ನಿರ್ಮಲವಾದ ಭಕ್ತಿ. ಏನಂತೀರಾ? ಮತ್ತೊಂದು ಭಕ್ತಿಗೀತೆ ನಿಮಗಾಗಿ ಪ್ರಸಾರ ಆಗ್ತಾ ಇದೆ, ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಕೇಳ್ತಾರೆ. ಇದು ಕನ್ನಡ ಕಮನಬೆಲ್ಲು.

ಭಕ್ತ ಪ್ರಹ್ಲಾದ ಚಿತ್ರದಿಂದ ಸೊಗಸಾದ ಗೀತೆಯನ್ನು ಕೇಳಿದ್ರಿ. ಜಯಚಂದ್ರನ್ ಪಿ ಅವರ ಧ್ವನಿಯಲ್ಲಿ. ಸಮಯ ಆಗಿದೆ 6:43. ಕೇಳ್ತಾ ಇದ್ದೀರಾ, ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಏಕಾದಶಿಯ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಈ ಪ್ರಥಮ ಏಕಾದಶಿಯ ನಂತರ ಚಾತುರ್ಮಾಸ ಶುರುವಾಗುತ್ತೆ. ಈ 4 ತಿಂಗಳು ದೇವರ ಆರಾಧನೆ, ಪೂಜೆ, ಹಬ್ಬಗಳು ತುಂಬಾನೇ ಇರುತ್ತೆ, ನಿಮಗೆಲ್ಲ ತಿಳಿದೇ ಇದೆ. ಆಷಾಢ ಮಾಸ ಮುಗೀತು ಅಂತ ಅಂದರೆ ಹಬ್ಬಗಳ ಸಾಲೋ ಸಾಲು. ವರಮಹಾಲಕ್ಷ್ಮಿ ಹಬ್ಬ, ನಂತರ ಕೃಷ್ಣ ಜನ್ಮಾಷ್ಟಮಿ, ಗೌರಿ ಗಣೇಶ, ನವರಾತ್ರಿ, ದೀಪಾವಳಿ, 4 ತಿಂಗಳು ನಿಲುಬಿಡದೆ ಹಬ್ಬಗಳು ಬರ್ತಾ ಇರುತ್ತವೆ. ಸಂಭ್ರಮಾಚರಣೆ ಮನೆ ಮನೆಗಳಲ್ಲಿ ತುಂಬಿರುತ್ತೆ. ಮತ್ತೊಂದು ಗೀತೆ ನಿಮಗಾಗಿ ಅದೇ ಖುಷಿಯಿಂದ 2 ಕನಸು ಚಿತ್ರದಿಂದ ಎಸ್ ಜಾನಕಿಯವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ. ಸಾಹಿತ್ಯವನ್ನು ನೀಡಿದ್ದಾರೆ ರಾಘವೇಂದ್ರ ಸ್ವಾಮಿಯವರು, ಹಾಗೆ ಸಂಗೀತ ಸಂಯೋಜನೆ ರಾಜನ್ ನಾಗೇಂದ್ರ.

0: ಸಮಯ 6:49 ಕೇಳ್ತಾ ಇದ್ದೀರಾ, ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಪ್ರಥಮ ಏಕಾದಶಿ ಬಗ್ಗೆ ತಿಳ್ಕೊಂಡ್ರಿ ಅಲ್ವಾ? ಇದಾಗಿತ್ತು ಇಂದಿನ ನಾದಾರ್ಜನೆಯ ಕಾರ್ಯಕ್ರಮ. ಕೇಳ್ತಾರಿ ಹೀಗೆ ಸದಾ ಟ್ಯೂನ್ ಮಾಡ್ತಾರಿ FM ರೈನ್ಬೋ ಕನ್ನಡ ಕಾಮನಬಿಲ್ಲಂ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸಮಯ ಆಗಿದೆ 6:22. ಇನ್ನು ಕೆಲವು ವೀಕ್ಷಣೆಗಳಲ್ಲಿ ಕೇಳಿ ಕನ್ನಡ ರತ್ನಭಂಡಾರ.
1: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು. ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ರಂಗಭೂಮಿ ಕಲಾವಿದೆ ಜೀವಿ ಮಾಲತಮ್ಮ. ಆಗ ಕಂಪನಿ ನಾಟಕಗಳಲ್ಲಿ ಭಾಗವಹಿಸೋದು ತುಂಬಾ ತ್ರಾಸದಾಯಕ. ಹೆಣ್ಣುಮಕ್ಕಳು ಮನೆಯಿಂದ ಹೊರಗೆ ಬರದ ಕಾಲ ಅದು. ಆಗ ಸ್ಟೇಜ್ ಮೇಲೆ ಕಂಪನಿ ನಾಟಕಗಳಲ್ಲಿ ಭಾಗವಹಿಸೋದು ಅಬ್ಬಾ. ದಕ್ಷಿಣ ಭಾರತದಲ್ಲೇ ಪ್ರಖ್ಯಾತವಾಗಿದ್ದ ಹೆಮ್ಮೆಯ ಕಲಾವಿದರು ಗುಬ್ಬಿ ವೀರಣ್ಣನವರು. ಅವರ ಮಗಳು ಅಂದರೆ ಕಲಾದೇವಿಯ ಕುಟುಂಬ ಜೀವಿ ಮಾಲತಮ್ಮ ಅವರದು. 4 ವಯಸ್ಸಿನಿಂದಲೇ ಅಭಿನಯ ಜಗತ್ತಿಗೆ ಬಂದರು. ರಂಗಭೂಮಿಯಲ್ಲಿ ದೊಡ್ಡ ಹೆಸರಾದರು ಜೀವಿ ಮಾಲತಮ್ಮ ಅವರ ಧ್ವನಿ.
2: ನಾವು 4 ವರ್ಷದ ಮಕ್ಕಳಿಂದಲೂ ನಾಟಕದಲ್ಲಿ ಪಾರ್ಟ್ ಮಾಡ್ತಾ ಇದ್ವಿ. ಧ್ರುವ ಚರಿತ್ರೆಯೊಳಗೆ ನಮ್ಮ ಅಕ್ಕ ಸ್ವರ್ಣಮ್ಮನವರು ಧ್ರುವನ್ ಪಾರ್ಟ್ ಮಾಡೋರು, ನಾನು ಉತ್ತಮನ್ ಪಾರ್ಟ್ ಮಾಡ್ತಿದ್ದೆ. ಕಟ್ಟಿಂದಿಲ್ಲ ಅಂತ ಒಬ್ಬ ಹಾಸ್ಯ ಪಾತ್ರ, ಅದು ನಮ್ಮ ತಂದೆಯವರೇ ಮಾಡ್ತಾಯಿದ್ರು. ಅವರು ಮಕ್ಕಳೇ ಎಲ್ಲಿರೀ ಅಂತ ಸೈಡ್ ನಿಲ್ಲಿ ಕೂಗ್ತಾಯಿದ್ರೆ ಅವ್ ಅಂತ ತೇಗೋರು. ಅದು ಫಸ್ಟ್ನಲ್ಲಿ ತೆಗೆದಾಗ ಅಬ್ಬಬ್ಬಾ ಇದ್ಯಾವುದಪ್ಪ ಅಬ್ಬು ತಾವು ತೆಗು ಅಂತಿದ್ದೆ. ನಾನು ಮಾತಾಡೋದಕ್ಕೆ ಬರ್ತಾ ಇರಲಿಲ್ಲ, ಅದಕ್ಕೋಸ್ಕರ ನನ್ನ ಸಣ್ಣ ಸಣ್ಣ ಪಾರ್ಟ್ಗಳನ್ನ ಕೊಡ್ತಾಯಿದ್ರು ನಮ್ಮ ತಂದೆಯವರು. ಹೆಚ್ಚಿಗೆ ಮಾತಾಡೋದಕ್ಕೆ ಬರ್ತಾ ಇರಲಿಲ್ಲ. ನಮ್ಮಕ್ಕ ಮಾತಾಡೋದ್ರಿಂದ ಧ್ರುವನ್ ಪಾರ್ಟು ಬಹಳ ಹೆಸರುವಾಸಿಯಾಗಿದ್ದರು ನಮ್ಮಕ್ಕದ್ರಲ್ಲಿ. ಧ್ರುವನ್ ಪಾರ್ಟ್ನಲ್ಲಿ ತಮಿಳು ಕಡೆ ಅಂತೂ ವಾಡಾ ಧ್ರುವ ಅಂತಲೇ ಕರಿತಿದ್ರು. ಬಹಳ ಹೆಸರು ತೊಗೊಂಡ್ವಿ, ನಮ್ಮ ಮಕ್ಕಳಲ್ಲೇ ಹೆಸರು ತೊಗೊಂಡ್ವಿ. ಇವಾಗ ನಮಗೆ ಹಾಗೆ ಮಾಡಿಸಿದ್ದು ಎಷ್ಟು ನಮಗೆ ಎಷ್ಟು ಒಳ್ಳೇದಾಯಿತು ಅಂತ ಹೇಳ್ತೀವಿ ಮಕ್ಕಳಲ್ಲಿ. ನಾವು ಅಯ್ಯೋ ಇವ್ರಿಗೆ ಏನಾದ್ರು ಜ್ವರ ಗಿರ ಬರಬಾರ್ದ, ನಮ್ಮ ತಂದೆಯವ್ರಿಗೆ ಮಲ್ಕೊಳ್ಳೋರು, ಜ್ವರ ಬಂದರೆ ಒತ್ಕೊಂಡು ಆದರೂ ಮಲ್ಕೊಳ್ತಾರೆ ಅಂದ್ಬಿಟ್ಟು. ಯಾಕೆಂದರೆ ನಮಗೆ ಒಳ್ಳೆ ನಿದ್ರೆ ಆಟನಲ್ಲಿ ನಾವು ಅಪ್ಪ ಅವ್ರ ಪಕ್ಕ ಮಲ್ಕೊಳ್ತಿದ್ವಿ. ಆವಾಗ ಮುದ್ದಾಡ್ಬಿಟ್ಟು ಏನಮ್ಮ ಆ ಪಾರ್ಟು ಹಾಡಿತ್ತಲ್ಲ ಅದು ಹಾಡಪ್ಪ ಮರಿ ಅಂತ ಹೇಳೋರು. ನನಗೆ ಮೊದಲನೇ ಕೃಷ್ಣಂದು ಬಾರೋ ಬಾರೋ ಬಾಲಕ ರೆಡಿಯ ಅದು ಹಾಡು, ಆ ಹಾಡು ನನಗೆ ಹೇಳ್ಕೊಡೋರು. ಬಾರೋ ಬಾರೋ ಬಾಲಕ ರೆಡಯ್ಯ ಪಾಲನು ಮೊಸರನ್ನು ಪೀರುವ, ಬಾರೋ ಬಾರೋ ಬಾಲಕ ರೆಡಯ್ಯ ಪಾಲನು ಮೊಸರನ್ನು ಪೀರುವ, ಸಾರಿ ಸೇರಿ ಮೀರಿದ ಬಿಸತಳು ಪಾಲನು ಮೊಸರನ್ನು ಪೀರುವ, ಬಾರೋ ಬಾರೋ ಬಾಲಕ ರೆಡಯ್ಯ ಪಾಲನು ಮೊಸರನ್ನು ಪೀರುವ. ಈ ರೀತಿ ಹಾಡುಗಳನ್ನ ನನಗೆ ಹೇಳ್ಕೊಡ್ತಿದ್ರು. ನಮ್ಮ ಅಕ್ಕನಿಗೆ ಎರಡನೇ ಕೃಷ್ಣಂದು ಬಲ ಬಲ ನೀ ನೋಡಲು ಪ್ರಿಯ ಸಖ, ಬಲ ಬಲ ನೀ ನೋಡಲು ಪ್ರಿಯ ಸಖ, ಈ ತಾಳಿ ಅವ್ರು ಕೊಡೋರು. ನಮಗೆ ನಿದ್ರೆ ಅಯ್ಯೋ ಮಲಕಂಡ್ರೆ ಸಾಕಪ್ಪ ಅಂತ ಅಂದ್ರೆ ಆದರೂ ಬಿಡದಲ್ಲೇ ಹೇಳಿಸ್ಬಿಟ್ಟು ಪ್ರಾಕ್ಟೀಸ್ ಮಾಡಿಸಿ ಬೇಸ್ ಜಾಣ ಮರಿಗಳು ಅಂತ ಅಂದ್ಬಿಟ್ಟು ಮಲಕಳಿ ಅಂತ ಮಲಗಿಸೋದು. ಇವಾಗ ನಮಗೆ ಒಳ್ಳೆ ಹೆಸರು ಬಂದೇವಲ್ಲ ನಮಗೆ ನೋಡಿ, ನಮ್ಮ ತಂದೆಯವರು ಮಾಡಿದ್ದು ಇವಾಗ ನಮ್ಗೆ ಅನುಭವ ಬರುತ್ತಲ್ಲ ಎಷ್ಟು ಒಳ್ಳೇದಾಯಿತು ಅಂತ. ಹಾಗೆ ನಮ್ಮ ತಂದೆಯವರು ಆ ರೀತಿ ನಮಗೆ ನಾಟಕದಲ್ಲಿ ಸಣ್ಣ ಮಕ್ಕಳಿಂದಲೇ ತರಬೇತಿ ಮಾಡಿದ್ದು. ನಮ್ಗೆ ಆಹಾರ ಊಟ ಉಪಚಾರ ಎಣ್ಣೆ ನೀರು ಇವುಗಳಲ್ಲಿ ನಮ್ಮಮ್ಮ ಅವರನ್ನು ಪಾಠದಾರರೇ. ಆದ್ರೆ ನಮ್ಮ ಪೋಷಣೆ ಮಾಡಬೇಕಲ್ಲ, ನಮ್ಮನ್ನ ಚೆನ್ನಾಗಿ ತಯಾರು ಮಾಡಬೇಕಲ್ಲ, ನಾಟಕಕ್ಕೆ ತಯಾರು ಮಾಡಿದ್ವಿ ಕಲ್ತಿದ್ರು ನಾವು ನಾಟಕಕ್ಕೆ ತಯಾರಿ. ಆದ್ರಿಂದ ಅವರನ್ನು ನಮಗೆ ಬಹಳ ಚೆನ್ನಾಗಿ ತರಬೇತಿ ಮಾಡಿದ್ರು. ಹುಡುಗರಲ್ಲಿ ಮಕ್ಕಳು ಗಂಡು ಪಾರ್ಟೆ ಮಾಡ್ತಾ ಇದ್ದಿದ್ದು. ಆಮೇಲೆ ಪ್ರೌಢ ಆದಮೇಲೆ ಸಖಿಯರಿಂದ ರಾಣಿ ಪಾರ್ಟ್ಗಳು ಶುರು ಮಾಡಿಕೊಂಡು. ಸಂತೋಷದ ಪ್ರಸಂಗ ಅಂದರೆ ಮೈಸೂರಿನಲ್ಲಿ ದಸರಾ ಟೈಮ್ನಲ್ಲಿ ನಮ್ಮ ಕಂಪ್ನಿ ಎಲ್ಲಿದ್ರೂ ಮೈಸೂರಿಗೆ ಬಂದ್ಬಿಡೋದು ದಸರಾದಲ್ಲಿ. ಆವಾಗ ಅರಮನೆಯೊಳಗೆ ಮಹಾರಾಜರು ನಾಟಕಗಳು ಆಡಿಸೋರು, ಪ್ರತಿಯೊಂದು ನಾಟಕನೂ ಆಡಿಸಿದ್ರು. ಆವಾಗ ಒಂದು ಗುಣಕಲಿ ಅಂತ ಮಹಾತಾಯಿ ಅಂತಲ್ಲಿ ಹೆಸರು ಅದಕ್ಕೆ. ಅದರಲ್ಲಿ ನಾನೊಂದು ಕರಿ ಹುಡಿ ಕರಿ ಮೇಕಪ್ ಮಾಡಿಕೊಂಡು ಅದು ಮಾಡ್ತಾಯಿದ್ದೆ ಪಾರ್ಟು. ಸರಿ, ಆಮೇಲೆ ಮುಗಿದ್ಮೇಲೆ ಕೊನೆಯಲ್ಲಿ ಮಹಾರಾಜರು ಹೋಗ್ಬೇಕಾದ್ರೆ ಅವರಿಗೆ ಬಾಗಿಲ ಹತ್ರ ನಿಂತ್ಕೊಂಡು ನಮಸ್ಕಾರ ಮಾಡೋದು ರೂಢಿ. ಅದು ನಾವು ಎಲ್ಲ ಹೋಗಿ ನಿಂತ್ಕೊಂಡು ನಮಸ್ಕಾರ ಮಾಡಿದ್ವಿ. ಆವಾಗ ವೀರಣ್ಣವರೇ ನಿಮ್ಮ ಮಕ್ಕಳು ಬಹಳ ಚೆನ್ನಾಗಿ ಪಾಠ ಮಾಡ್ತಾರೆ ವೀರಣ್ಣವರೇ, ನೀವು ಬಹಳ ಅದೃಷ್ಟವಂತರು ಅಂತ ಹೇಳಿದ್ರು. ನಮಗೆ ನಮಸ್ಕಾರ ಮಾಡಬೇಕು ಅಂತ ಆಸೆ ಆಗೋಯ್ತು. ಸರಿ, ಆವಾಗ ನಮಸ್ಕಾರ ಮಾಡಬೋದು. ಏ ಬೇಡ ಬೇಡ, ಬಣ್ಣ ಕರಿ ಬಣ್ಣ, ಕರಿ ಬಣ್ಣ ಕಾಲಿಗೆ, ಮಹಾಸ್ವಾಮಿಗಳಿಗೆ ಕಾಲಿಗೆಲ್ಲ ಬಣ್ಣ ಆಗಿಬಿಡುತ್ತೆ, ಬೇಡ ಬೇಡ ಬೇಡ ಅಂದರು. ಇರಲಿ ಮಾಡಲಿ ವೀರಣ್ಣರೇ ಮಾಡಲಿ ಅಂದರು. ಅವಾಗ ನಮ್ಮ ಭಕ್ತಿ ಪೂರ್ವಕವಾಗಿ ಕಾಲಿಗೆ ಮುಟ್ಟಿ ನಮಸ್ಕಾರ ಮಾಡಿದಮ್ಮ. ಅದು ಅದರಷ್ಟು ಸಂತೋಷ ನಮಗೆ ಇನ್ಯಾವುದು ಏನು ಕೊಟ್ಟರು ಅಂದರೆ ನಮಗೆ ಸಿಗೋದಿಲ್ಲ. ಅವರು ಒಂದು ಪ್ರೀತಿಯಾಗಿ ಬಹಳ ಚೆನ್ನಾಗಿ ಮಾಡಿದ್ರು ಅಂತಂದರೆ ನಮ್ಗೆ ಅದೊಂದು ಹೆಮ್ಮೆ. ಏನು ಕೊಟ್ಟರು ತೃಪ್ತಿ ಇರಲ್ಲಮ್ಮ ನಮಗೆ, ಅವರು ಒಂದು ಮಾತಿನಿಂದ ನಮ್ಗೆ ಅಷ್ಟು ತೃಪ್ತಿ ಆಗ್ಬಿಡೋದು.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ರಂಗಭೂಮಿ ಕಲಾವಿದೆ ಜಿವಿ ಮಾಲತಮ್ಮ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

ಅಧ್ಯಾಪಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುವುದು ಯಾವುದೇ ಶಿಕ್ಷಣ ಕ್ರಮದ ಮುಖ್ಯ ಉದ್ದೇಶವಾಗಬೇಕು. ಪ್ರಶ್ನಿಸದೆ ಪರಿಶೀಲಿಸದೆ ಯಾವುದನ್ನು ಒಪ್ಪಿಕೊಳ್ಳಬಾರದು. ಧಾರ್ಮಿಕ ಗ್ರಂಥಗಳು ವೈಜ್ಞಾನಿಕ ಆಲೋಚನೆಗಳಿಗೆ ತೃಪ್ತಿಯನ್ನುಂಟು ಮಾಡಬೇಕು. ಹೀಗೆಂದವರು ಲೇಖಕ ಡಾ. H. ನರಸಿಂಹಯ್ಯ ಅವರು.

0: ಸಮಯ 6:54. ಇನ್ನು ಮುಂದೆ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ರಿಚಾ ಝಾ. ಕೇಂದ್ರೀಯ ಮಂತ್ರಿಮಂಡಲೇನ ಪ್ರಶ್ನಪತ್ರಸ್ಯ ಗೋಪ್ಯತಾಭಂಗ ಪ್ರಕರಣೇಷು ಪರೀಕ್ಷಾಸು ಅನುಚಿತ ಸಾಧನ ಪ್ರಯೋಗಸ್ಯ ಚ ಪ್ರಕರಣೇಷು ಚ ದ್ರುತ ನ್ಯಾಯಾಲಯಾನಾಂ ಸ್ಥಾಪನಾಯ ಸಹೈವ ದೋಷೇಭ್ಯಃ ಕಠೋರ ದಂಡ ವಿಧಾನಂ ಸುನಿಶ್ಚೇತುಂ ಪ್ರಾರೂಪ ವಿಧೇಯಕಂ ಅನುಮೋದಿತಂ. ಸಂಸತ್ ಭವನ ಪರಿಸರೆ ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಅಧ್ಯಕ್ಷತಾಯಾಂ ಸಂಪನ್ನೇ ಮಂತ್ರಿಮಂಡಲೀಯೋಪವೇಶನೆ ಏತತ್ ಪ್ರಾರೂಪ ವಿಧೇಯಕಂ ಅನುಮೋದಿತಂ. ಸೂತ್ರಣಾಂ ಅನುಸಾರೇಣ ಪ್ರಸ್ತಾವಿತಂ ವಿಧೇಯಕಂ ಆಗಾಮಿ ಸಪ್ತಾಹೆ ಸಂಸದಿ ಪ್ರಸ್ತುತಂ ಭವಿಷ್ಯತಿ. ಅಸ್ಮಿನ್ ಮಧ್ಯೆ ಪರೀಕ್ಷಾ ಪರಿಷ್ಕಾರಾಣಾಂ ದಿಶಿ ಮಹತ್ವಪೂರ್ಣ ಪದಕ್ಷೇಪೇಣ ರಾಷ್ಟ್ರೀಯ ಪರೀಕ್ಷಾಭಿಕರಣೇನ ಸಪ್ತಚತ್ವಾರಿಂಶತ್ ಅಧಿಕಾರಿಣಃ ಸೇವಾತಃ ನಿಷ್ಕಾಸಿತಃ. ಅಭಿಕರಣೇನ ಮಹಾಪ್ರಬಂಧಕ ಸ್ತರಸ್ಯ ವರಿಷ್ಠ ವ್ಯಾವಸಾಯಿಕ ಪದಾನಾಂ ತಥಾ ಸಂಘಲೋಕ ಸೇವಾಯೋಗಸ್ಯ ಪ್ರತಿಭಾಸೇತು ಇತಿ ಪಟಲ ಮಾಧ್ಯಮೇನ ಷೋಡಶ ಯುವ ವ್ಯಾವಸಾಯಿಕಾನಾಂ ನಿಯುಕ್ತಿಯೈ ಆವೇದನಾನಿ ಆಮಂತ್ರಿತಾನಿ ವಿಜ್ಞಾಪನಾನಿ ಅಪಿ ಪ್ರಕಾಶಿತಾನಿ. ಅಭಿಕರಣೇನ ವಿಜ್ಞಪ್ತೌ ಉಕ್ತಂ ಯತ್ ಏತಾನಿ ಸರ್ವಾಣಿ ಉಪಾಯಾನಿ ಪ್ರೊಫೆಸರ್ ಕೆ ರಾಧಾಕೃಷ್ಣನ್ ಇತ್ಯೇತಸ್ಯ ಅಧ್ಯಕ್ಷತಾಯಾಂ ನಿರ್ಮಿತೋಚ್ಚಸ್ತರೀಯ ವಿಶೇಷಜ್ಞ ಸಮಿತೇಃ ಅನುಶಂಸಾನುಸಾರಂ ಕ್ರಿಯಮಾಣಾನಿ ಸಂತಿ. ಕೇಂದ್ರೀಯ ಮಂತ್ರಿಣೋ ಜೆಪಿ ನಡ್ಡಾ ಡಾ ಜಿತೇಂದ್ರ ಸಿಂಹ ಚ ನವದಿಲ್ಲ್ಯಾಂ ಸಿಜೆಪಿ ಇತ್ಯೇತಸ್ಯ ಪ್ರತಿನಿಧಿಮಂಡಲೇನ ಸಹ ಅಮಿಲತಾಂ. ಉಪವೇಶನಾನಂತರಂ ವಾರ್ತಾಹರಾನ್ ಸಂಬೋಧಯನ್ ಶ್ರೀ ನಡ್ಡಾ ಅವದತ್ ಯತ್ ಪರೀಕ್ಷಾ ವ್ಯವಸ್ಥಾ ಪರಿಷ್ಕಾರ ಸಂಬದ್ಧಾ ಪ್ರತಿನಿಧಿಮಂಡಲಸ್ಯ ಯಾಚನಾಃ ಪ್ರಶಾಸನೇನ ಧೈರ್ಯೇಣ ಗಂಭೀರತಯಾ ಚ ಶ್ರುತಾಃ. ತೇನೋಕ್ತಂ ಯತ್ ಪ್ರತಿನಿಧಿಮಂಡಲೇನ ತ್ರಯಃ ಪ್ರಮುಖಾಃ ಪ್ರಸ್ತಾವಾಃ ಪ್ರಸ್ತುತಾಃ. ಪ್ರಶ್ನಪತ್ರಸ್ಯ ಗೋಪ್ಯತಾಭಂಗಸ್ಯ ನಿವಾರಣಾಯ ಕತಿಪಯಾಃ ಪರಿಷ್ಕಾರೋಪಾಯಾಶ್ಚ ಪ್ರತಿಪಾದಿತಾಃ. ಶ್ರೀ ನಡ್ಡಾ ಅವದತ್ ಯತ್ ಪ್ರಶಾಸನಂ ಪ್ರತಿನಿಧಿಮಂಡಲೇನ ಸಹ ಅದ್ಯ ಪುನರೇಕವಾರಂ ವಿಚಾರ ವಿಮರ್ಶಂ ಕರಿಷ್ಯತಿ. ನೀಟ್ ಪ್ರಶ್ನಪತ್ರಸ್ಯ ಗೋಪ್ಯತಾ ಭಂಗ ಪ್ರಕರಣಮಾಧೃತ್ಯ ಛಾತ್ರಾಣಾಂ ವಿರೋಧ ಪ್ರದರ್ಶನಾನಿ ಚ ಅಧಿಕೃತ್ಯ ಪಂಚಮ ದಿವಸೆ ಅಪಿ ನಿರಂತರಂ ಜಾತೇನ ಕೋಲಾಹಲೇನ ಸಂಸದಃ ಉಭಯೋಃ ಸದನಯೋಃ ಲೋಕಸಭಾ ರಾಜ್ಯಸಭಯೋಃ ಕಾರ್ಯಾಚರಣಂ ಸೋಮವಾಸರ ಪರ್ಯಂತಂ ಸ್ಥಗಿತಂ. ಪ್ರಶಾಸನೇನ ಪುನಃ ಪುನಃ ಆಶ್ವಾಸನಂ ಪ್ರದತ್ತಂ ಯತ್ ತತ್ ನೀಟ್ ಪ್ರಕರಣೇ ಸಾರ್ಥಕ ಚರ್ಚಾಯೈ ಸಜ್ಜಮಸ್ತಿ. ತಥಾಪಿ ವಿಪಕ್ಷೇಣ ಕೇಂದ್ರೀಯ ಶಿಕ್ಷಾಮಂತ್ರಿಣಃ ತ್ಯಾಗಪತ್ರಸ್ಯ ಆಗ್ರಹಂ ಕುರ್ವನ್ ಸ್ವವಿರೋಧಂ ನಿರಂತರಂ ಪ್ರದರ್ಶಿತಂ. ಆರ್ಥಿಕ ಪ್ರಕರಣಾನಾಂ ಮಂತ್ರಿಮಂಡಲೀಯ ಸಮಿತ್ಯ ಕರ್ನಾಟಕಾಂಧ್ರಪ್ರದೇಶಯೋಃ ಬಳ್ಳಾರಿ ಗುಂಟಕಲ್ ರೇಲಖಂಡಸ್ಯ ತೃತೀಯ ಚತುರ್ಥ ರೇಲಮಾರ್ಗಯೋಃ ನಿರ್ಮಾಣಾಯ ಆಹತ್ಯ ಚತುಷ್ಷಷ್ಟ್ಯಧಿಕದ್ವಾದಶಶತಕೋಟಿ ರೂಪ್ಯಕಾಣಾಂ ಅನುಮೋದನಂ ಪ್ರದತ್ತಂ. ನವದಿಲ್ಲ್ಯಾಂ ವಾರ್ತಾಹರಾನ್ ಸಂಬೋಧಯನ್ ಸೂಚನಾ ಪ್ರಸಾರಣ ಮಂತ್ರಿ ಅಶ್ವಿನಿ ವೈಷ್ಣವ ಅವದತ್ ಯತ್ ಅನಯಾ ಪರಿಯೋಜನೆಯ ಆಂಧ್ರಪ್ರದೇಶ ಕರ್ನಾಟಕಯೋಃ ಮಧ್ಯೆ ರೇಲ ಸಂಪರ್ಕ ಅಧಿಕಃ ಸುದೃಢಃ ಭವಿಷ್ಯತಿ.
2: आज अप्रूवल हुआ है गुंतकल से बिल्लारी थर्ड एंड फोर्थ लाइन और उसके आगे फिर होसपेट से हुबली थर्ड एंड फोर्थ लाइन का ऑलरेडी डीपीआर अंडर प्रिपरेशन है. ये करने से नॉर्थ कर्नाटका का एक कंप्लीट इकोनॉमिक कॉरिडोर बनता है. कर्नाटक आंध्र प्रदेश दोनों को जोड़ेगा. ये एक बड़ा मेजर ब्रिज है वेदावती रिवर पे और उसके अलावा 7 मेजर ब्रिजेस है 52 माइनर ब्रिजेस है और 3 साल का ये प्रोजेक्ट का ड्यूरेशन है.
1: ತೇನ ಏತದಪಿ ಸೂಚಿತಂ ಯತ್ ದೇಶೆ ತ್ರಯಾಣಾಂ ರಸಾಯನೋದ್ಯೋಗಿಕ ಸಂಕುಲಾನಾಂ ಸ್ಥಾಪನಾಯ ಭವ್ಯ ಇತಿ ಭಾರತೋದ್ಯೋಗಿಕ ವಿಕಾಸ ಯೋಜನಾ ರಸಾಯನ್ ಇತ್ಯೇಷ ಯೋಜನಾ ಮಂತ್ರಿಮಂಡಲೇನ ಅನುಮೋದಿತ. ರಾಷ್ಟ್ರಪತಿ ಪದಾಸೀನ ದ್ರೌಪದಿ ಮುರ್ಮುಹು ರುಮಾನಿಯಾ ದೇಶಸ್ಯ ಬುಖಾರೆಸ್ಟ್ ಯೂನಿವರ್ಸಿಟಿ ಆಫ್ ಇಕಾನಮಿಕ್ ಸ್ಟಡೀಸ್ ಇತ್ಯನೇನ ವಿಶ್ವವಿದ್ಯಾಲಯೇನ ಡಾಕ್ಟರ್ ಆನರೀಸ್ ಕೌಸಾ ಇತಿ ಮಾನದ ವಿದ್ಯಾ ವಾಚಸ್ಪತಿ ಉಪಾಧಿನಾ ಸಮ್ಮಾನಿತ. ಅಯಂ ಸಮ್ಮಾನಃ ತಸ್ಯಾಃ ಲೋಕಸೇವಾಯಾಂ ಶಿಕ್ಷಾ ಕ್ಷೇತ್ರೆ ಸಾಮಾಜಿಕ ಸಮಾವೇಶೆ ಚ ವಿಶಿಷ್ಟ ಯೋಗದಾನಸ್ಯ ಭಾರತ ರುಮಾನಿಯಾ ದೇಶಯೋಃ ಸಂಬಂಧ ಸುದೃಢೀಕರಣೆ ಚ ಮಾನ್ಯತಾ ಸ್ವರೂಪಃ ಪ್ರದತ್ತಃ. ಸಮ್ಮಾನಂ ಅಂಗೀಕುರ್ವತಿ ರಾಷ್ಟ್ರಪತಿಃ ಏತತ್ ಸಮ್ಮಾನನಂ ಭಾರತಸ್ಯ ಏಕದಶಾಂಶೋತ್ತರ ಚತುರ್ ಅರ್ಬುದ ಜನೇಭ್ಯಃ ಸಮರ್ಪಿತವತಿ. इति वार्ताः।

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು

0: ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
3: ಕೇಳುಗರೆ, ಕವಿ ಕಡೆಂಗೋಡ್ಲು ಶಂಕರ ಭಟ್ಟರು ಹೇಳಿದ ಹಾಗೆ, ಅನುಭವವು ಸವಿಯಲ್ಲ, ಅದರ ನೆನಪೇ ಸವಿಯೋ.
4: ನಾ ಚಿಕ್ಕವನಾಗಿದ್ದಾಗ ಅಪ್ಪ ಹೇಳುತ್ತಿದ್ದರು, ಈ ನಿಂಬೆಯ ಗಿಡದಿಂದೊಂದು ಒಳ್ಳೆಯ ಪಾಠವ ಕಲಿ ಮಗು.
3: ಇವತ್ತಿನ ಅನುಭವ ಮಕ್ಕಳಿಗೆ ನಾಳೆಗೆ ನೆನಪಿನ ಬುತ್ತಿ. ಮಕ್ಕಳು ಆಟ ಆಡುವಾಗ, ಗೆಳೆಯರ ಜೊತೆ ಓಡಾಡುವಾಗ, ಹಿರಿಯರು ಪ್ರತಿ ಕ್ಷಣ ಅವರನ್ನು ಗಮನಿಸ್ತಾ ಇರಬೇಕು. ಹಾಗೆಂದು ಆ ಕಾಳಜಿ ಅವರಿಗೆ ಹಿಂಸೆ ಆಗದಿರಲಿ.
5: ಅಮ್ಮ ಬೇಕೆ ಬೇಕು ನಂಗೆ ಚಂದ್ರ ಆಡೋಕೆ, ಅಮ್ಮ ಬೇಕೆ ಬೇಕು ನಂಗೆ ಚಂದ್ರ ಆಡೋಕೆ.
3: ಸೈಕಲ್ ಇತ್ಯಾದಿ ವಾಹನಗಳಲ್ಲಿ ಮಕ್ಕಳು ರಸ್ತೆಯಲ್ಲಿ ಓಡಾಡುವಾಗ ಹೆಚ್ಚು ನಿಗಾ ವಹಿಸಬೇಕು. ಮಕ್ಕಳು ಅವರ ಸ್ನೇಹಿತರ ಜೊತೆ ಓಡಾಡುವಾಗಲಂತೂ ಕಟ್ಟುನಿಟ್ಟಿನ ಕಾಳಜಿ ಬೇಕೇ ಬೇಕು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಚಿತ್ರದುರ್ಗದ ಬರಪೀಡಿತ ಪ್ರದೇಶಗಳಿಗೆ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿ, ಖುದ್ದು ಪರಿಶೀಲನೆ. ಭಾರತ ಸೆಮಿಕಂಡಕ್ಟರ್ ಮಿಷನ್. ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದ ಬಳಿ ಅತ್ಯಾಧುನಿಕ ಸೆಮಿಕಂಡಕ್ಟರ್ ಪಾರ್ಕ್ ಸ್ಥಾಪನೆ. ಬಳ್ಳಾರಿ ಗುಂತ್ಕಲ್ ನೂತನ ರೈಲ್ವೆ ಮಾರ್ಗ ನಿರ್ಮಾಣ ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಸಚಿವ ಪ್ರಹ್ಲಾದ್ ಜೋಶಿ ಕೃತಜ್ಞತೆ. ಇಂದು ದೇವಶಯನಿ ಆಷಾಢ ಏಕಾದಶಿ. ವಾರಕರಿ ಸಂತರಿಂದ ನಾಡಿನಾದ್ಯಂತ ವಿಠಲ ರುಕ್ಮಾಯಿ ಮಂದಿರಗಳಲ್ಲಿ ವಿಶೇಷ ಪೂಜೆ. ಈಗ ವಾರ್ತೆಗಳ ವಿವರ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವ ಸಂಪುಟದ ತಮ್ಮ ಹಿರಿಯ ಸಹೋದ್ಯೋಗಿಗಳೊಂದಿಗೆ ಚಿತ್ರದುರ್ಗ ಜಿಲ್ಲೆಯ ವಿವಿಧ ಬರಪೀಡಿತ ಪ್ರದೇಶಗಳಿಗೆ ಇಂದು ಬೆಳಗ್ಗೆ ಭೇಟಿ ನೀಡಿ ಖುದ್ದು ಅವಲೋಕಿಸಲಿದ್ದಾರೆ. ಬಳಿಕ ಮಧ್ಯಾಹ್ನ 12:30ಕ್ಕೆ ಚಿತ್ರದುರ್ಗದ ಶ್ರೀ ಮುರುಘರಾಜೇಂದ್ರ ಬೃಹನ್ಮಠದ ಅನುಭವ ಮಂಟಪದಲ್ಲಿ ಬೆಂಗಳೂರು ಕಂದಾಯ ವಿಭಾಗದ ವಿವಿಧ ಜಿಲ್ಲೆಗಳ ಅಭಿವೃದ್ದಿ ಕಾಮಗಾರಿಗಳು ಹಾಗೂ ಅನುಷ್ಠಾನದ ಪ್ರಗತಿಯನ್ನು ಅಧಿಕಾರಿಗಳೊಂದಿಗೆ ಪರಿಶೀಲಿಸಲಿದ್ದಾರೆ. ಕೇಂದ್ರ ಪುರಸ್ಕೃತ 2ನೇ ಆವೃತ್ತಿಯ ಸೆಮಿಕಾನ್ ಯೋಜನೆಗೆ 1,27,000 ಕೋಟಿ ರೂಪಾಯಿ ಮೊತ್ತದ ಅನುದಾನ ಲಭಿಸಿದ್ದು, ಸೆಮಿಕಂಡಕ್ಟರ್ ಪರಿಸರ ವ್ಯವಸ್ಥೆ ನಿರ್ಮಾಣಕ್ಕೆ ಹೊಸ ವೇಗ ದೊರೆಯಲಿದೆ ಎಂದು ಬೃಹತ್ ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಭಾರತ ಸೆಮಿಕಂಡಕ್ಟರ್ ಮಿಷನ್ 2.0 ಅಡಿಯಲ್ಲಿ ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದ ಬಳಿ ಅತ್ಯಾಧುನಿಕ ಸೆಮಿಕಂಡಕ್ಟರ್ ಪಾರ್ಕ್ ಅಭಿವೃದ್ದಿಪಡಿಸಲಾಗುವುದು ಎಂದಿದ್ದಾರೆ. ಕೌಶಲ್ಯಯುತ ಮಾನವ ಸಂಪನ್ಮೂಲದ ಬಲದೊಂದಿಗೆ ಕರ್ನಾಟಕ ಇಂದು ಜಾಗತಿಕ ಹೂಡಿಕೆದಾರರ ಮೊದಲ ಆಯ್ಕೆಯಾಗಿದೆ ಎಂದು ಅವರು ಸಂತಸ ವ್ಯಕ್ತಪಡಿಸಿದ್ದಾರೆ.

0: ಕರ್ನಾಟಕ ಆಂಧ್ರಪ್ರದೇಶದ ನಡುವೆ 1,264 ಕೋಟಿ ರೂಪಾಯಿ ವೆಚ್ಚದ ಬಳ್ಳಾರಿ ಗುಂತ್ಕಲ್ ರೈಲ್ವೆ ಮಾರ್ಗ ನಿರ್ಮಾಣ ಯೋಜನೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸಚಿವ ಸಂಪುಟ ಅನುಮೋದಿಸಿದೆ. ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ, ಪ್ರಧಾನಮಂತ್ರಿ ರೈಲ್ವೆ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಹಾಗೂ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ ಅವರನ್ನು ಅಭಿನಂದಿಸಿದ್ದಾರೆ. ಬಳ್ಳಾರಿ ಗುಂತ್ಕಲ್ ನೂತನ ರೈಲು ಮಾರ್ಗ ನಿರ್ಮಾಣದಿಂದ 99 ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸಲಿದೆ, 7 ಲಕ್ಷ ಜನರಿಗೆ ಅನುಕೂಲವಾಗಲಿದೆ. ರೈಲ್ವೆ ಜಾಲ 46 ಕಿಲೋಮೀಟರ್ ವಿಸ್ತರಣೆಯಾಗಲಿದ್ದು ಆರ್ಥಿಕ ಅಭಿವೃದ್ದಿಗೆ ಸಹಕಾರಿಯಾಗಲಿದೆ ಎಂದು ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಗಾಗಿ ಮೈ ಭಾರತ್ ಉಪಕ್ರಮದಡಿ ಪ್ರಸಕ್ತ ಸಾಲಿಗೆ ಕ್ರಿಯಾ ಯೋಜನೆ ಸಿದ್ದಗೊಂಡಿದೆ. ಜಿಲ್ಲಾಧಿಕಾರಿ ಭಂವರ್ ಸಿಂಗ್ ಮೀನಾ ಅಧ್ಯಕ್ಷತೆಯಲ್ಲಿ ಜರುಗಿದ ಮೈ ಭಾರತ್ ಸಲಹಾ ಕೇಂದ್ರದ ಸಭೆಯಲ್ಲಿ ಜಿಲ್ಲಾ ಯುವಜನ ಸೇವಾ ಅಧಿಕಾರಿ ಐಶ್ವರ್ಯ ಶ್ರೀನಿವಾಸ್ ಈ ವಿಷಯ ತಿಳಿಸಿದರು. ವಿಕಸಿತ ಭಾರತ ಪಾದಯಾತ್ರೆ, ನಶೆ ಮುಕ್ತ ಭಾರತ್ ಅಭಿಯಾನ, ನಾಯಕತ್ವ ಶಿಬಿರಗಳು, ಜನಜಾಗೃತಿ ಕಾರ್ಯಕ್ರಮಗಳು, ಸ್ವಚ್ಛತಾ ಅಭಿಯಾನ, ಸ್ವ ಉದ್ಯೋಗ ತರಬೇತಿ ಕಾರ್ಯಕ್ರಮಗಳನ್ನು ಯೋಜಿಸಲಾಗಿದೆ ಎಂದರು. ಕೊಡಗು ಜಿಲ್ಲೆಯ ಯುವ ಜನರಿಗೆ ಭಾರತ್ ಡಿಜಿಟಲ್ ವೇದಿಕೆಯಡಿ ಯುವ ಕಲ್ಯಾಣ ಯೋಜನೆಗಳು, ಕೌಶಲ್ಯಾಭಿವೃದ್ದಿ ತರಬೇತಿ ಶಿಬಿರ ಆಯೋಜಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಎಸ್ಜೆ ಸೋಮಶೇಖರ್ ತಿಳಿಸಿದ್ದಾರೆ. ಮಾದಕ ದ್ರವ್ಯ ವ್ಯಸನದಿಂದ ಯುವ ಸಮುದಾಯ ದೂರವಿರಬೇಕು, ಅವುಗಳ ಸರಬರಾಜು ತಡೆಗೆ ಶಾಸನಬದ್ದ ವ್ಯವಸ್ಥೆ ಸಮನ್ವಯದಿಂದ ಕರ್ತವ್ಯ ನಿರ್ವಹಿಸಬೇಕು ಎಂದು ಬೆಳಗಾವಿ ಜಿಲ್ಲೆ ಪ್ರಧಾನ ಸತ್ರ ನ್ಯಾಯಾಧೀಶ ಮಂಜುನಾಥ್ ನಾಯಕ್ ಹೇಳಿದ್ದಾರೆ. ಬೆಳಗಾವಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಮಾದಕ ದ್ರವ್ಯ ಸಾಗಣೆ ಹಾಗೂ ಬಳಕೆ ತಡೆಗಟ್ಟುವಿಕೆ ಸಮಾಲೋಚನಾ ಸಭೆ ಉದ್ಘಾಟಿಸಿ ಮಾತನಾಡಿದರು.
1: ವ್ಯಸನಕ್ಕೆ ಮಕ್ಕಳು ಒಳಗಾಗದೇ ಇರುವ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನ ಕೆಲವು ಅಂಗಗಳು ಮಾಡಬೇಕಾಗಿದೆ. ಮುಖ್ಯವಾಗಿ ನಮ್ಮ ಯುವ ಜನರನ್ನ ನಾವು ಕೇಂದ್ರೀಕರಣಗೊಳಿಸಬೇಕಾಗಿದೆ. ಜಿಲ್ಲೆಯ ಹೈಸ್ಕೂಲು ಮತ್ತು ಪಿಯು ಕಾಲೇಜುಗಳಲ್ಲಿ ಮಕ್ಕಳಿಗೆ ದ್ರವ್ಯ ವ್ಯಸನದ ಬಗ್ಗೆ ಆಗುವ ದುಷ್ಪರಿಣಾಮಗಳ ಬಗ್ಗೆ ನಾವು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಮೂಲಕ ಕ್ರಮಗಳನ್ನ ಏರ್ಪಡಿಸುವರಿದ್ದೇವೆ. ಮುಂದಿನ ದಿನಗಳಲ್ಲಿ NDPS ಕಾಯ್ದೆಯಲ್ಲಿ ಕಲಂ 35 ಮತ್ತು ಕಲಂ 54 ಅಡಿಯಲ್ಲಿ ಪೂರ್ವಭಾವನೆ ಇದೆ. ಇದರ ದುರುಪಯೋಗ ಆಗಬಾರದು ಎನ್ನುವ ಕಾರಣಕ್ಕಾಗಿ ಆ ಕಾಯ್ದೆಯಲ್ಲಿ ಹಲವಾರು ತಾಂತ್ರಿಕ
0: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ಮತದಾರರ ಅರ್ಜಿ ನಮೂನೆ ವಿತರಣೆ ಕಾರ್ಯ 100% ಪೂರ್ಣಗೊಂಡಿದ್ದು 69.74% ನಮೂನೆಗಳ ಗಣಕೀಕರಣ ಸಂಪನ್ನಗೊಂಡಿದೆ ಎಂದು ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ 13,35,000 ಮತದಾರ ಅರ್ಜಿಗಳನ್ನು ವಿತರಿಸಲಾಗಿದೆ. ಈ ಪೈಕಿ 11,62,000 ಅರ್ಜಿಗಳು 87.09% ಡಿಜಿಟಲೀಕರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ್ ಮಹಾಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ಆಷಾಢ ಏಕಾದಶಿ. ಪಂಢರಪುರದಲ್ಲಿ ದೇವಶಯನಿ ಆಷಾಢ ಏಕಾದಶಿ ಪ್ರಯುಕ್ತ ಇಂದಿನಿಂದ 4 ತಿಂಗಳು ವಿಶೇಷ ಪೂಜೆ ಉತ್ಸವಗಳು ನಡೆಯಲಿವೆ. ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ ಹಾಗೂ ಆಂಧ್ರಪ್ರದೇಶ ಸೇರಿದಂತೆ ದೇಶದ ವಿವಿಧ ಮೂಲೆಗಳಿಂದ ಲಕ್ಷಾಂತರ ವಾರಕರಿ ಸಂತರು ಸಂತ ಜ್ಞಾನೇಶ್ವರ, ಸಂತ ತುಕಾರಾಮರ ಪಾದುಕೆಗಳನ್ನು ಹೊತ್ತ ದಿಂಡಿಗಳೊಂದಿಗೆ ಪಾದಯಾತ್ರೆ ಮೂಲಕ ಪಂಢರಪುರ ತಲುಪಿದ್ದಾರೆ. ಚಂದ್ರಭಾಗ ನದಿಯಲ್ಲಿ ಮಿಂದು ಶ್ರೀ ವಿಠಲ ರುಕ್ಮಾಯಿ ದರ್ಶನ ಪಡೆಯುತ್ತಿದ್ದಾರೆ. ಧಾರವಾಡ ಹಾಗೂ ಶಿವಮೊಗ್ಗದ ಸಂತ ನಾಮದೇವ ಸಿಂಪಿ ಸಮಾಜ ಶ್ರೀ ವಿಠಲ ರುಕ್ಮಾಯಿ ಮಂದಿರದಲ್ಲಿ ಇಂದು ಆಷಾಢ ಏಕಾದಶಿ ಪ್ರಯುಕ್ತ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಆಯೋಜಿಸಿದೆ. ಆಕಾಶವಾಣಿಯ ಮನ್ ಕಿ ಬಾತ್ ಕಾರ್ಯಕ್ರಮದ 136ನೇ ಆವೃತ್ತಿ ನಾಳೆ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಮನದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಆಕಾಶವಾಣಿ, ದೂರದರ್ಶನದ ಎಲ್ಲಾ ವಾಹಿನಿ ಸೇರಿದಂತೆ ನ್ಯೂಸ್ ಆನ್ ಏರ್ ಆಪ್, ಯೂಟ್ಯೂಬ್, ಮೈ.gov.in ಮೂಲಕ ಮನದ ಮಾತು ಪ್ರಸಾರವಾಗಲಿದೆ. ಹಿಂದಿ ಅವತರಣಿಕೆ ಬಳಿಕ

0: ಕನ್ನಡ ಅನುವಾದ ಮನದ ಮಾತು ಬಿತ್ತರಗೊಳ್ಳಲಿದ್ದು, ನಾಳೆ ರಾತ್ರಿ 8 ಗಂಟೆಗೆ ಕನ್ನಡ ಅವತರಣಿಕೆ ಮರುಪ್ರಸಾರವಾಗಲಿದೆ. ಗ್ಲಾಸ್ಕೋದಲ್ಲಿ ಆರಂಭಗೊಂಡ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಉದ್ದ ಜಿಗಿತ ವಿಭಾಗದಲ್ಲಿ ಬೆಂಗಳೂರಿನ ಲೋಕೇಶ್ ಸತ್ಯನಾಥನ್ ಪಾಲ್ಗೊಂಡಿದ್ದಾರೆ. ವಿಶೇಷ ಚೇತನ ಕ್ರೀಡಾಪಟುಗಳ ವಿಭಾಗದಲ್ಲಿ ಒಟ್ಟು 4 ಜನ ಕ್ರೀಡಾಪಟುಗಳು ಕರ್ನಾಟಕದಿಂದ ಭಾರತವನ್ನು ಪ್ರತಿನಿಧಿಸುತ್ತಿದ್ದಾರೆ ಎಂದು ರಾಜ್ಯ ವಿಶೇಷ ಚೇತನರ ಕ್ರೀಡಾ ಸಂಸ್ಥೆ ಉಪಾಧ್ಯಕ್ಷ ಪದ್ಮಶ್ರೀ ಕೆವೈ ವೆಂಕಟೇಶ್ ತಿಳಿಸಿದ್ದಾರೆ.
1: ಕಾಮನ್ವೆಲ್ತ್ ನಡೀತಾ ಇದೆ ಗ್ಲಾಸ್ಕೋಲೆಯಲ್ಲಿ, ಭಾರತ ತಂಡದಲ್ಲಿ ನಮ್ಮ ಕರ್ನಾಟಕದ ಹೆಮ್ಮೆಯವರುಗಳು ತುಂಬಾ ಜನ ಪ್ರತಿನಿಧಿಸ್ತಾ ಇದ್ದಾರೆ. ಅದರಲ್ಲೂ ಅಥ್ಲೆಟಿಕ್ಸ್ ಅಲ್ಲಿ ನಮ್ ಲೋಕೇಶ್ ಅವರು ಪ್ರತಿನಿಧಿಸ್ತಾರೆ, ತುಂಬಾ ಸಂತೋಷ. ಅದು ಅವರು ಲಾಂಗ್ ಜಂಪ್ ಅಲ್ಲಿ ಭಾಗವಹಿಸ್ತಾ ಇರೋದ್ರಿಂದ ಅವ್ರಿಗೆ ನಾನು ಶುಭ ಕೋರಿಸ್ತೀನಿ. ನಮ್ ದೇಶಕ್ಕೆ ಒಂದು ಪದಕ ತಂದ್ರೆ ನಮ್ ರಾಜ್ಯಕ್ಕೆ, ಜಿಲ್ಲೆಗೆ, ಅವ್ರ ಕುಟುಂಬಕ್ಕೆ ಎಲ್ಲರಿಗೂ ಕೀರ್ತಿ ತಂದಂತಾಗತ್ತೆ. ಇದರಲ್ಲಿ ನಮ್ ವಿಕಲಚೇತನರು ಭಾಗವಹಿಸ್ತಾ ಇದ್ದಾರೆ, ನಾರ್ಮಲ್ ಅವರು ಭಾಗವಹಿಸ್ತಾ ಇದ್ದಾರೆ. ಸೊ ಇಬ್ಬರಿಗೂ ಒಳ್ಳೆ ಒಳ್ಳೇದಾಗಿ ನಮ್ ದೇಶಕ್ಕೆ ಒಳ್ಳೆ ಪದಕಗಳು ಸುರಿಮಳೆ ತರಲಿ ಅಂತ ಹೇಳ್ತಾ ನಮ್ಮ ಭಾರತದ ಕ್ರೀಡಾಪಟುಗಳಿಗೆ ಶುಭ ಕೋರುತ್ತಾ ಇದ್ದೀನಿ.
0: ಪ್ರಸಕ್ತ 2026-27 ಸಾಲಿನ ಮುಂಗಾರು ಹಾಗೂ ಹಿಂಗಾರು ಹಂಗಾಮುಗಳಿಗೆ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯಡಿ ಕೇಂದ್ರ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಗೆ ಅಡಕೆ ಹಾಗೂ ಕಾಳು ಮೆಣಸು ಬೆಳೆಗಳನ್ನು ಸಹ ಸೇರ್ಪಡೆಗೊಳಿಸಿದೆ. ಪ್ರತಿ ಹೆಕ್ಟೇರ್ ಅಡಕೆಗೆ 6,400 ರೂಪಾಯಿ ಹಾಗೂ ಕಾಳು ಮೆಣಸಿಗೆ 2,350 ರೂಪಾಯಿ ಬೆಳೆ ವಿಮೆ ಪ್ರೀಮಿಯಂ ರೈತರು ಪಾವತಿಸಬೇಕಿದೆ. ಈ ತಿಂಗಳ 31 ಹೆಸರು ನೋಂದಾಯಿಸಲು ಕೊನೆ ದಿನ. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಆವರಣದಲ್ಲಿ ಇಂದು ಬೆಳಗ್ಗೆ 7 ಗಂಟೆಯಿಂದ ರೈತ ಸಂತೆ ಆಯೋಜಿಸಿದೆ. ಬಿತ್ತನೆ ಬೀಜ, ರೇಷ್ಮೆ ಕೃಷಿಯ ಉಪ ಉತ್ಪನ್ನ, ತೋಟಗಾರಿಕೆ ಉಪಕರಣ ಹಾಗೂ ತಾಜಾ ಹಣ್ಣು ತರಕಾರಿ, ಮೌಲ್ಯವರ್ಧಿತ ಸಿರಿಧಾನ್ಯ ಪದಾರ್ಥ, ಗುಣಮಟ್ಟದ ರಾಜಮುಟಿ ಅಕ್ಕಿ, ತಾಜಾ ಅಣಬೆ ಖರೀದಿಸಬಹುದು. ಈಗ ಸಂಕ್ಷಿಪ್ತ ಸುದ್ದಿಗಳು. ರಾಷ್ಟೀಯ ನೈಸರ್ಗಿಕ ಕೃಷಿ ಮಿಷನ್ ಯೋಜನೆಯಡಿ ದಾವಣಗೆರೆ ಜಿಲ್ಲೆಯಲ್ಲಿ ಮಣ್ಣಿನ ಫಲವತ್ತತೆ ಸಂರಕ್ಷಣೆ ಹಾಗೂ ರೈತರ ಆದಾಯ ಹೆಚ್ಚಿಸಲು ಕೃಷಿ ಇಲಾಖೆ ಅಧಿಕಾರಿಗಳು ಸಮರ್ಪಕವಾಗಿ ಯೋಜಿಸುವಂತೆ ಜಿಲ್ಲಾ ಪಂಚಾಯಿತಿ ಸಿಇಒ ಗಿತ್ತೆ ಮಾಧವ ವಿಠಲರಾವ್ ಸೂಚಿಸಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಕಳೆದ 6 ತಿಂಗಳುಗಳಲ್ಲಿ 20 ನಕಲಿ ವೈದ್ಯರ ವಿರುದ್ದ ಕ್ರಮ ಕೈಗೊಂಡು 2,20,000 ದಂಡ ಆಕರಿಸಲಾಗಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಂಎನ್ ನಂದಿತಾ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿತ್ರದುರ್ಗದ ಬರಪೀಡಿತ ಪ್ರದೇಶಗಳಿಗೆ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿ, ಖುದ್ದು ಪರಿಶೀಲನೆ. ಭಾರತ ಸೆಮಿಕಂಡಕ್ಟರ್ ಮಿಷನ್, ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದ ಬಳಿ ಅತ್ಯಾಧುನಿಕ ಸೆಮಿಕಂಡಕ್ಟರ್ ಪಾರ್ಕ್ ಸ್ಥಾಪನೆ. ಬಳ್ಳಾರಿ ಗುಂತ್ಕಲ್ ನೂತನ ರೈಲ್ವೆ ಮಾರ್ಗ ನಿರ್ಮಾಣ ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ, ಸಚಿವ ಪ್ರಹ್ಲಾದ್ ಜೋಶಿ ಕೃತಜ್ಞತೆ. ಇಂದು ದೇವಶಯನಿ, ಆಷಾಢ ಏಕಾದಶಿ. ವಾರಕರಿ ಸಂತರಿಂದ ನಾಡಿನಾದ್ಯಂತ ವಿಠಲ ರುಕ್ಮಾಯಿ ಮಂದಿರಗಳಲ್ಲಿ ವಿಶೇಷ ಪೂಜೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ಸಮಯ ಆಗಿದೆ 7:16. ಕೇಳ್ತಾ ಇದ್ದೀರಾ, ಇದು FM ರೈನ್ಬೋ 101.3 ಕನ್ನಡ ಕಾಮನಬೆಲ್ಲು. ಕೇಳ್ತಾ ಇದ್ರಾ, ಇದು ಕನ್ನಡ ಕಾಮನಬೆಲ್ಲು. ಎಲ್ಲರಿಗೂ ಶುಭೋದಯ, ವೆರಿ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ಆರ್ಜಿ ಪ್ರಿಯಾಂಕ. ಸಮಯ ಹೇಳು ಕಾಲ ಆಗಿದೆ ಅಂದರೆ ಭಾವಸ್ಪಂದನ ಕಾರ್ಯಕ್ರಮ ಶುರು ಮಾಡುವಂತಹ ಹೊತ್ತು. ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ ಅಂತ ಹೇಳ್ತಾ ಭಾವಗೀತೆಗಳು ಮನಸ್ಸಿಗೆ ಹಿತ, ಖುಷಿ, ಸಂತೋಷ ಎಲ್ಲವನ್ನ ನೀಡುತ್ತೆ. ಸರಳ ಪದಗಳಲ್ಲಿ ಆಳವಾದ ಅರ್ಥವನ್ನು ತುಂಬಿದ ನಮ್ಮ ಕವಿಗಳು ಕನ್ನಡ ಸಾಹಿತ್ಯವನ್ನು ತುಂಬಾ ಶ್ರೀಮಂತಗೊಳಿಸಿದ್ದಾರೆ. ಭಾವತರಂಗದ ಎರಡು ಅದ್ಭುತ ಭಾವಗೀತೆಗಳು ನಿಮಗಾಗಿ ಮೂಡಿಬರ್ತದೆ. ಕೇಳ್ತಾರೆ, ಇದು FM ರೈನ್ಬೋ ಕನ್ನಡ ಕಾಮನಬೆಲ್ಲು.

0: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಕೇಳ್ತಾ ಇದ್ದೀರಾ, ಇದು ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬೆಲ್ಲು. ಸಮಯ ಆಗಿದೆ 7:29:40. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೇಳಿ ಡೈಲಿ ಹೈಲೈಟ್ಸ್ ಆನ್ ಕಾಮನ್ವೆಲ್ತ್ ಗೇಮ್ಸ್.

ಸಮಯ 7:45 32 ಸೆಕೆಂಡ್ಗಳು. ಟ್ಯೂನ್ ಮಾಡಿದ್ರಿ ಇದು FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಸೊಗಸಾದ ಭಾವಗೀತೆಗಳನ್ನು ನಿಮಗಾಗಿ ಪ್ರಸಾರ ಮಾಡ್ತಾ ಇದ್ದೀನಿ. ಮತ್ತೊಂದು ಸೊಗಸಾದ ಗೀತೆ ನಿಮಗಾಗಿ ಮೂಡಿಬರ್ತಾ ಇದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಸಾಹಿತ್ಯವನ್ನು ನೀಡಿದ್ದಾರೆ HS ಶಿವಪ್ರಕಾಶ್ ಅವರು, ಹಾಗೆ ಸಂಗೀತ ಸಂಯೋಜನೆ C ಅಶ್ವಥ್.

ಸಮಯ 7:58 ಇದಾಗಿತ್ತು ಇಂದಿನ ಭಾವಸ್ಪಂದನ ಕಾರ್ಯಕ್ರಮ. ಭಾವಗೀತೆಗಳೆಲ್ಲವೂ ನಿಮ್ಮ ಮನಸ್ಸಿಗೆ ಖುಷಿ ಹಾಗೆ ಹಿತವನ್ನ ಕೊಟ್ಟಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ಭಾವಸ್ಪಂದನದಲ್ಲಿ ಭಾವಗೀತೆಗಳನ್ನ ಪ್ರಸಾರ ಮಾಡಿದ್ದು ನಾನು ನಿಮ್ಮ ಆರ್ಜಿ ಪ್ರಿಯಾಂಕಾ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಕೇಳ್ತಾರೆ ಇದು FM ರೈನ್ಬೋ ಕನ್ನಡ ಕೌಮನಬಿಲ್ಲು.

ಸಮಯ 7:59:50. ಇನ್ನು ಮುಂದೆ ಕೇಳಿ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಹಲೋ ಕರ್ನಾಟಕ, ಹಲೋ ಬೆಂಗಳೂರು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಮಯ ಆಗಿದೆ 8:19:19. ನಮ್ಮ ಕೇಳುಗರೆಲ್ಲರಿಗೂ ಶುಭೋದಯ, ವೆರಿ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ನಿಮ್ಮ ಜೊತೆ ಆಗ್ತಾ ಇರೋದು ನಾನು, ನಿಮ್ಮ ಆರ್ಜಿ ಪ್ರಿಯಾಂಕ. ಹಲೋ ಕರ್ನಾಟಕ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ವಿಶೇಷ ಮಾಹಿತಿಗಳು, ಮಾತುಕತೆ, ಹಾಡುಗಳು ಎಲ್ಲವೂ ಇರುತ್ತೆ ಇಂದಿನ ಕಾರ್ಯಕ್ರಮದಲ್ಲಿ. ತಪ್ಪದೇ ಟ್ಯೂನ್ ಮಾಡಿ. ಇದು ನಿಮ್ಮ ನೆಚ್ಚಿನ FM ರೈನ್ಬೋ ಕನ್ನಡ ಕಾಮನಬಲ್. ಸೊಗಸಾದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಬಾಕ್ಸರ್ ಚಿತ್ರದಿಂದ ಕಾರ್ತಿಕ್ ಅವರ ಧ್ವನಿಯಲ್ಲಿ, ಸಾಹಿತ್ಯ ಯೋಗರಾಜ್ ಪಡ್, ಸಂಗೀತ ಸಂಯೋಜನೆ ವಿ ಹರಿಕೃಷ್ಣ.

ಜೇನ್ ಮಾಡಿದರೆ ಎಫ್ಎಂ ರಾಯನ್ಬೌ 101.3 ಕನ್ನಡ ಕಾಮನವೆಲ್ಲು ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ನಾನು ನಿಮ್ಮ ಅರ್ಜಿ ಪ್ರಿಯಾಂಕಾ, ಕಾರ್ಯಕ್ರಮದಲ್ಲಿ ಜೊತೆಯಾಗ್ತಾ ಇದ್ದೀನಿ. ಜುಲೈ ಇನ್ನೇನೋ ಮುಗಿತಾ ಬಂತು, ಇವತ್ತು 25ನೇ ತಾರೀಕು ಕೂಡ ಆಗಿದೆ. ನೇರಳೆ ಹಣ್ಣು ಕೂಡ ಟಾಟಾ ಬಾಯ್ ಬಾಯ್ ಅಂತ ಹೇಳೋ ಸಮಯ ಬಂತು ಅಂತ ಅನಿಸುತ್ತೆ. ನಿಮಗೆ ಗೊತ್ತಾ, ನೇರಳೆ ಹಣ್ಣು, ನೇರಳೆ ಮರ, ನೇರಳೆ ಹಣ್ಣಲ್ಲ, ನೇರಳೆ ಮರ 100 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಬದುಕಬಲ್ಲ ಮರ ಅಂತೆ. ಈ ಹಣ್ಣು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಆ್ಯಂಟಿ ಆಕ್ಸಿಡೆಂಟ್ಗಳಂತೂ ಸಮೃದ್ಧವಾಗಿ ಸಿಗುವಂಥ ಹಣ್ಣು ನೇರಳೆ ಹಣ್ಣು. ನೇರಳೆ ಹಣ್ಣು ಪಕ್ವವಾಗಿದೆ ಅಂತ ಅಂದರೆ ಓ ಮಳೆಗಾಲ ಶುರುವಾಯಿತು ಅಂತ ಹೇಳಿ ಕೆಲವು ಗ್ರಾಮೀಣ ಪ್ರದೇಶಗಳಲ್ಲಿ ಕೂಡ ಹೇಳ್ತಾರೆ. ನೀವು ತಿಂದ್ರ ನೇರಳೆ ಹಣ್ಣನ್ನು? ಸಾಕಷ್ಟು ಹಣ್ಣುಗಳು ಈ ಬಾರಿ ಅಂದರೆ ಈ ವರ್ಷ ಸಾಕಷ್ಟು ನೇರಳೆ ಹಣ್ಣುಗಳು ಬಂದಿದೆ. ಎಲ್ಲೆಲ್ಲಿ ನೋಡಿದ್ರು ನೇರಳೆ, ಪರ್ಪಲ್ ಪ್ಲಮ್, ಬ್ಲ್ಯಾಕ್ ಪ್ಲಮ್ ಅಂತ ಹೇಳ್ತಾರೆ ನೇರಳೆ ಹಣ್ಣಿಗೆ. ನೀವು ತಿಂದ್ರೆ ನಮಗೂ ಕೂಡ ತಿಳಿಸಿ ಏನನ್ಸುತ್ತೆ ಅಂತ. ಖಂಡಿತ ನಾನು ನಿಮ್ಮ ಸಂದೇಶಕ್ಕಾಗಿ ಕಾಯ್ತಾ ಇರ್ತೀನಿ. ನಮ್ಮ ವಾಟ್ಸಪ್ ಸಂಖ್ಯೆ 9489001013 ಸೊಗಸಾದ ಗೀತೆಗಳು ಕೂಡ ನಿಮಗಾಗಿ ಪ್ರಸಾರ ಆಗ್ತಿದೆ. ಸೋನು ನಿಗಮ ಅವರ ಧ್ವನಿಯಲ್ಲಿ ಈ ಗೀತೆ ನಿಮ್ಮ ಕಾಲಿ ಮೂಡಿ ಬರ್ತಾ ಇದೆ. ಕೇಳ್ತಾರೆ ಇದು ಕನ್ನಡ ಕಮನವೆಲ್ಲೂ.

ಸ್ಟುಡಿಯೋದಲ್ಲಿ ಟೈಮ್ ಆಗಿದೆ 8:42:50 ಟ್ಯೂನ್ ಮಾಡಿದರೆ ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬೆಲ್ಲು. ನೇರಳೆ ಹಣ್ಣಿನ ಬಗ್ಗೆ ಮಾತಾಡ್ತಾ ಇದ್ವಿ. ಚಿಕ್ಕ ವಯಸ್ಸಿನಲ್ಲಂತೂ ನೇರಳೆ ಹಣ್ಣು ತಿನ್ಬಿಟ್ಟು ಅಮ್ಮ ನೋಡು ನನ್ನ ನಾಲ್ಗೆ ಕೆಂಪಾಗಿದೆಯಾ ಅಥವಾ ಪರ್ಪಲ್ ಆಗಿದೆಯಾ ಅಂತ ಕೇಳ್ತಾ ಇದ್ದಿದ್ದ ನೆನಪು ಕೂಡ ಉಂಟು. ಯಾವುದೇ ಆಗಲಿ ಅಮ್ಮ ನಮಗೆ ಸೀಸನಲ್ ಫ್ರೂಟ್ನ ತಿನ್ನಿಸೇ ತಿನ್ನಿಸ್ತಾ ಇದ್ರು. ಮಾವಿನಣ್ಣು ಆಗಿರ್ಬೋದು, ಬೇಸಿಗೆ ಕಾಲದಲ್ಲಿ ರಜಾ ಬಂತು ಅಂತ ಅಂದರೆ ಕೆಲವು ಜಾಸ್ತಿ ಮಾವಿನಣ್ಣು ತಿಂದರೆ ಮಕ್ಕಳಿಗೆ ಪೀದಿ ಆಗೋದುಂಟು ಅಂತ ಹೇಳ್ತಾರೆ. ಆದರೂ ಕೂಡ ಅದರಲ್ಲಿರೋ ಪೋಷಕಾಂಶಗಳಿಗೋಸ್ಕರ ಅಮ್ಮ ಅದರಲ್ಲೂ ಸೀಸನಲ್ಲಿ ತಿಂದರೆ, ಆ ಸೀಸನಲ್ಲಿ ಬರುವಂಥ ಹಣ್ಣನ್ನು ತಿಂದರೆ ಖಂಡಿತ ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಹಾಗೆ ತುಂಬಾ ಪೋಷಕಾಂಶಗಳನ್ನ ನಮ್ಮ ಜೀವಕ್ಕೆ ನಮ್ಮ ದೇಹಕ್ಕೆ ನೀಡುತ್ತೆ ಅಂತ ಹೇಳಲಾಗುತ್ತೆ. ಅದೇ ಥರ ಮಾವಿನಣ್ಣಾಗಿರ್ಬೋದು, ಹಲಸಿನ ಹಣ್ಣಾಗಿರ್ಬೋದು, ನೇರಳೆ ಹಣ್ಣಾಗಿರ್ಬೋದು, ಇದನ್ನೆಲ್ಲ ನಾವು ತಿಂದು ಎಂಜಾಯ್ ಮಾಡ್ತಿದ್ದು ಉಂಟು. ನೇರಳೆ ಹಣ್ಣನ್ನು ತಗೊಂಡ್ರೂ ಕೂಡ ಅಷ್ಟೇ, ಅದರಲ್ಲಿ ಎಷ್ಟು ಪೌಷ್ಟಿಕಾಂಶ ಇದೆ ಅಂತ ಅಂದರೆ ಅದು ಬ್ಲಡ್ ಗ್ಲೂಕೋಸ್ ಲೆವೆಲ್ನ ನಮ್ಮ ನಿಯಂತ್ರಣದಲ್ಲಿ ಇಡುತ್ತೆ. ಹಾಗೆ ಹೊಟ್ಟೆ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆ ಇದೆ ಅಂತ ಅಂದರೆ ನಾವು ಮನೆ ಮದ್ದುಗಳನ್ನ ಮಾಡ್ಕೋತೀವಿ, ಇದು ಹಾಗೇನೆ. ನೇರಳೆ ಹಣ್ಣನ್ನು ತಿಂದರೆ ಅದಾಗದೆ ನಮ್ಮ ಇದರಲ್ಲಿ ಹೊಟ್ಟೆಯಲ್ಲಿ ಏನೇ ಚಿಕ್ಕ ಪುಟ್ಟ ಸಮಸ್ಯೆ ಇದ್ರೂ ಅದನ್ನು ಬಗೆಹರಿಸೋದಕ್ಕೆ ತನ್ನಿಂದ ಆದ ಪೌಷ್ಟಿಕಾಂಶಗಳನ್ನ ಅದು ನಮ್ಮ ದೇಹಕ್ಕೆ ಕೊಡುತ್ತೆ. ಇಂಥ ಹಣ್ಣನ್ನು ಖಂಡಿತ ಮಿಸ್ ಮಾಡ್ಕೋಬಾರ್ದು ಅಲ್ವಾ? ಯಾವುದೇ ಸೀಸನ್ ಆದರೂ ಅಷ್ಟೇ, ಆ ಸೀಸನ್ನಲ್ಲಿ ಬರುವಂಥ ಹಣ್ಣನ್ನು ತಿಂದರೆ ನಮ್ಮ ಆರೋಗ್ಯಕ್ಕೆ ನಮ್ಮ ದೇಹಕ್ಕೆ ಬೇಕಾದ ಪೌಷ್ಟಿಕಾಂಶಗಳು ಸಿಗುತ್ತೆ ಹಾಗೂ ನಮ್ಮ ಆರೋಗ್ಯವನ್ನು ವೃದ್ಧಿಪಡಿಸುತ್ತೆ. ನೀವು ಕೂಡ ತಿಂದಿದ್ದೀರಾ ತಿಳಿಸಿ ಬೇಗ ಬೇಗ. ನಮ್ಮ ನಂಬರ್ ಗೊತ್ತೇ ಇದೆಯಲ್ಲ, 9480909013. ಹಾಗೆ ನಿಮ್ಮ ನೆಚ್ಚಿನ ಗೀತೆಗಳು ಕೂಡ ಪ್ರಸಾರ ಆಗ್ತಾ ಇದೆ. ಟಗರು ಚಿತ್ರದಿಂದ ಈ ಗೀತೆ ಮೂಡಿ ಬರ್ತಾ ಇದೆ, ಸಿದ್ಧಾರ್ಥ ಬೆಳ್ಮಣ್ಣು ಅವರ ಧ್ವನಿಯಲ್ಲಿ. ಸಾಹಿತ್ಯವನ್ನು ನೀಡಿದ್ದಾರೆ ಜಯಂತ್ ಕಾಯ್ಕಿಣಿಯವರು, ಹಾಗೆ ಸಂಗೀತ ಸಂಯೋಜನೆ ಇದೆ ಚರಣ್ ರಾಜ್ ಅವರದ್ದು.

ಸಮಯ ಆಗಿದೆ 8:48 ಕೇಳ್ತಾ ಇದ್ದೀರಾ, ಇದು FM ರೈನ್ಬೋ ಕನ್ನಡ ಕಾಮನಬೆಲ್ಲು. ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಸಂದೇಶಗಳು ಬಂದು ನನ್ನನ್ನು ತಲುಪಿದೆ, ಎಲ್ಲ ಸಂದೇಶಗಳನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ ವೆರಿ ಗುಡ್ ಮಾರ್ನಿಂಗ್, ಶುಭೋದಯ ಕಾಮನ್ಬೆಲ್ಲು ಅಂತ ಹೇಳಿ ಆನಂದ್ ಅವರು ನಮಗೆ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಹಾಗೆ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಹಾಡುಗಳೆಲ್ಲ ನಮಗೆ ತುಂಬ ಇಷ್ಟ ಆಯಿತು ಅಂತ ಹೇಳಿ ತೀರ್ಥೇಶ್ ಚನ್ನಪಟ್ಟಣದಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ, ತುಂಬಾ ಧನ್ಯವಾದಗಳು. ಹಾಗೆ ಹಲೋ ಕರ್ನಾಟಕ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ನಮಗೆ ಹಾಡುಗಳು ಇಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡರು ಮಂಡ್ಯ ಜಿಲ್ಲೆಯಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಮಸ್ತೆ ರೈನ್ಬೋ ಅಂತ ಹೇಳಿ ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ. ತಮ್ಮ ಹೆಸರಿನೊಂದಿಗೆ ನೀವು ಸಂದೇಶವನ್ನು ಕಳಿಸ್ಬೇಕು ಅಂತ ಹೇಳ್ತಾ ಶಕುಂತಲಾ ಶಂಕರ್ ಮಂಡ್ಯದಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಶುಭೋದಯ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ನಮಗೆ ಇಷ್ಟ ಆಗ್ತಾ ಇದೆ ಅಂತ ಹೇಳಿ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಖಂಡಿತ ಎಲ್ಲರಿಗೂ ಹಾಡುಗಳು ಇಷ್ಟ ಆಗಲಿ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀನಿ. ಮತ್ತೊಂದು ಸುಗಸಾದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ರಾಟೆ ಚಿತ್ರದಿಂದ ಈ ಗೀತೆ ಸೋನು ನಿಗಮ ಅವರ ಧ್ವನಿಯಲ್ಲಿ, ಸಾಹಿತ್ಯವನ್ನು ನೀಡಿದ್ದಾರೆ ಯೋಗರಾಜ್ ಭಟ್, ಹಾಗೆ ಸಂಗೀತ ಸಂಯೋಜನೆ ವಿ ಹರೇಕೃಷ್ಣ.

ಕೇಳ್ತಾ ಇದ್ರ FM ರೈನ್ಬೋ ಕನ್ನಡ ಕಾಮನ ಬಲ್ಲು. ನಮಸ್ತೆ ರೈನ್ಬೋ ಅಂತ ಹೇಳಿ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ನಿಮಗೂ ಕೂಡ ನಮಸ್ತೆ. ನಮ್ಮ ರವಿಚಂದ್ರ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ನಮಗೆ ಜ್ಯಾಕ್ ಫ್ರೂಟ್ ಅಂದರೆ ತುಂಬ ಇಷ್ಟ, ಇವ್ರಿಗೆ ಹಲಸಿನ ಹಣ್ಣು ಅಂದರೆ ತುಂಬ ಇಷ್ಟ ಅಂತೆ. ನಮ್ಮನೆ ಹಿತ್ತಲಲ್ಲಿ ಬೆಳೆದಿತ್ತು, ಇದು ಗಿಡ ಇತ್ತು, ಮರ ಇತ್ತು ಅಂತ ಹೇಳಿ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಮಗೆ ಸಮೃದ್ಧವಾಗಿ ಹಣ್ಣನ್ನು ಕೊಡ್ತಾ ಇತ್ತು, ನಾವೆಲ್ಲ ಮನೆ ಮಂದಿ ಎಲ್ಲ ಕೂತು ತಿನ್ನುವಷ್ಟು ಹಣ್ಣನ್ನು ನಮಗೆ ಅದು ಕೊಟ್ಟಿದೆ ಅಂತ ಹೇಳಿ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಅದೆಲ್ಲ ಒಂದು ಸವಿ ನೆನಪು ಅಲ್ವಾ. ಹಿಂದೆ ಹಿತ್ತಲಲ್ಲಿ ಮರ ಇರೋದು ಈಗೆಲ್ಲ ತುಂಬ ಕಮ್ಮಿ, ಯಾಕಂದರೆ ಈಗೆಲ್ಲ ಅಪಾರ್ಟ್ಮೆಂಟ್ ಕಡೆ ಜಾಸ್ತಿ ಆಗಿರೋದ್ರಿಂದ ಹಿತ್ತಲು ಮರ ಇದೆಲ್ಲ ಕಡಿಮೆ ಆಗ್ತಿದೆ. ಆದರೂ ಕೆಲವೊಂದು ಕಡೆ ಇದನ್ನು ನೋಡಿದಾಗ, ಅಥವಾ ಅಜ್ಜಿ ಮನೆ ಆಗಿರ್ಬೋದು, ತಾತನ ಮನೆ ಆಗಿರ್ಬೋದು, ಅತ್ತೆ ಮನೆ ಆಗಿರ್ಬೋದು, ಊರಲ್ಲಿ ಇರೋವ್ರ ಮನೆ ಆಗಿರ್ಬೋದು, ಇಲ್ಲೆಲ್ಲ ಇದನ್ನು ನೋಡಿ ಅದರಲ್ಲೂ ಆ ಹಣ್ಣನ್ನು ತಿಂದಾಗ ಎಷ್ಟು ಖುಷಿಯಾಗುತ್ತೆ ಅಂದರೆ ಓ, ಅದು ನಮ್ಮ ಬಾಲ್ಯದ ನೆನಪನ್ನು ತರಿಸುತ್ತೆ. ಮತ್ತೊಬ್ಬರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ, ನಾವು ಕೂಡ ನೇರಳೆ ಹಣ್ಣನ್ನು ತಿಂದಿದ್ದೀವಿ ಮೇಡಮ್, ತೀರ್ಥಳ್ಳಿಗೆ ಹೋಗಿದ್ವಿ, ಆಗ ಮರದಲ್ಲಿ ನಮಗೆ ಹಣ್ಣುಗಳು ಸಿಕ್ತು, ತುಂಬಾ ಹಣ್ಣುಗಳು, ತಕ್ಷಣ ಅಲ್ಲೇ ಕಿತ್ಕೊಂಡು ತೊಳೆದು ತಿನ್ವಿ, ತುಂಬಾ ರುಚಿಯಾಗಿತ್ತು, ಅದನ್ನು ನೀವು ನೆನಪಿಸಿದ್ರಿ ನನಗೆ ಅಂತ ಹೇಳಿ ಧನ್ಯವಾದಗಳು ಅಂತ ಹೇಳಿ ನಮಗೆ ಮೆಸೇಜನ್ನು ಕಳಿಸಿದ್ದಾರೆ. ಶಿವಮೊಗ್ಗದಿಂದ ಪದ್ಮಶ್ರೀಧರ್ ಪನಗಾಟಿ ಅನಂತ್ ಕುಮಾರ್ ಅವರು, ತುಂಬಾ ಧನ್ಯವಾದಗಳು. ನಿಮ್ಮೆಲ್ಲ ನೆನಪನ್ನು ನಮ್ಮೊಂದಿಗೆ ಹಂಚಿಕೊಳ್ಳೋದ್ರಿಂದ ನಮಗೂ ಕೂಡ ಖುಷಿ ಸಿಗುತ್ತೆ, ನಿಮಗೂ ಕೂಡ ಖುಷಿ ಸಿಗುತ್ತೆ ಅಂತ ಹೇಳ್ತಾ ಇಂದಿನ ಹಲೋ ಕರ್ನಾಟಕ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮ ಹಾಡುಗಳು ಎಲ್ಲವೂ ನಿಮಗೆ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಆರ್ಜಿ ಪ್ರಿಯಾಂಕಾ. ಮತ್ತೆ ಮುಂದಿನ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಸಖತ್ ಸಾಂಗ್ಸ್ನಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಮತ್ತೊಂದು ಗೀತೆ ನಿಮಗಾಗಿ ಜಗಮಲ್ಲಾ ಚಿತ್ರದಿಂದ ಮೂಡಿ ಬರ್ತಾ ಇದೆ. ಸಿದ್ಧಾರ್ಥ್ ಬೆಳ್ಮಣ್ಣು ಅವರ ಧ್ವನಿಯಲ್ಲಿ ಈ ಗೀತೆ ಇದೆ. ಸಾಹಿತ್ಯವನ್ನು ನೀಡಿದ್ದಾರೆ ಹೃದಯ ಶಿವ ಅವರು, ಹಾಗೆ ಸಂಗೀತ ಸಂಯೋಜನೆ ಇಮಾನ್ ಟಿ.

0: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನಮಂತ್ರಿಯವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
0: ಪ್ರಧಾನಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐ ಎನ್ ನಲ್ಲಿ.
3: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
4: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
3: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
4: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
3: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
5: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ CBSVLR@gmail.com.

ಸ್ಟುಡಿಯೋದಲ್ಲಿ ಟೈಮ್ ಆಗಿದೆ 9:38 ಕೇಳ್ತಾ ಇದ್ದೀರಾ ಇದು ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬೆಲ್ಲು. ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಸಕ್ಕತ್ ಸಾಂಗ್ಸು ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಗೊತ್ತೇ ಇದೆ 9 ಆಯಿತು ಅಂದರೆ ನಿಮ್ಮೆಲ್ಲರ ಫೇವ್ರೆಟ್ ಪ್ರೋಗ್ರಾಮು ಫೇವ್ರೆಟ್ ಸಾಂಗ್ಸ್ ಕೇಳೋ ಹೊತ್ತಾಯಿತು ಅಂತ. ತಡ ಯಾಕೆ, ನಿಮ್ಮ ಸಂದೇಶಗಳು ನನ್ನನ್ನು ಬಂದು ತಲುಪಲಿ. ನಮ್ಮ ವಾಟ್ಸಪ್ ಸಂಖ್ಯೆ 9480091013 9480901013. ಖಂಡಿತ ಸಂದೇಶವನ್ನು ಕಳಿಸಿ, ನಾನು ನಿಮ್ಮ ಸಂದೇಶಗಳಿಗಾಗಿ ಕಾಯ್ತಾ ಇರ್ತೀನಿ. ನಿಮ್ಮ ಆರ್ ಜಿ ಪ್ರಿಯಾಂಕಾ ಅಂತ ಹೇಳ್ತಾ ನಿಮ್ಮದೇ ನೆಚ್ಚಿನ ಗೀತೆ ಪ್ರಸಾರ.

ಸ್ಟುಡಿಯೋದಲ್ಲಿ ಟೈಮ್ ಆಗಿದೆ 9:12:33. ಕೇಳ್ತಾ ಇದ್ದೀರಾ, ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಯಾರದೆಲ್ಲ ಸಂದೇಶ ನಮ್ಮನ್ನು ಬಂದು ತಲುಪಿದೆ, ಯಾರೆಲ್ಲ ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ, ವೆರಿ ವೆರಿ ಗುಡ್ ಮಾರ್ನಿಂಗ್. ನನ್ನ ಹೆಸರು ಪಾಟೀಲ್ ಅಂತ ಹೇಳಿ ರಾಯಚೂರಿನಿಂದ ತಮಗೆ ನೆಚ್ಚಿನ ಗೀತೆಯನ್ನು ಕೇಳೋದಕ್ಕೆ ಅವರು ಮೆಸೇಜನ್ನು ಮಾಡಿದ್ದಾರೆ. ಹಾಗೆ ಮಂಡಿಕಲ್ ಕೃಪಾ ಉಮೇಶ್ ಅವರು ಕೂಡ ತಮ್ಮ ನೆಚ್ಚಿನ ಗೀತೆಗಾಗಿ ರಿಕ್ವೆಸ್ಟನ್ನು ಮಾಡಿಕೊಂಡಿದ್ದಾರೆ. ಹಾಗೆ ಕಳಸಾಪುರದ ಹುಡುಗರು ಅಂತ ಹೇಳಿ ಗಗನ್, ಸುಷ್ಮಿತಾ, ಸುಪ್ರಿಯಾ, ರಾಹುಲ್, ಲಿಖಿತಾ, ಲಕ್ಷ್ಮಿ, ವೆಂಕಟೇಶ್ ಇವರೆಲ್ಲರೂ ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನು ಕಳಿಸಿದ್ದಾರೆ. ಶುಭೋದಯ ಕನ್ನಡ ಕಾಮನಬಿಲ್ಲು, ನಾವು ಕೇಳ್ತಾ ಇದ್ದೀವಿ ಕಾರ್ಯಕ್ರಮನ, ನಮಗಾಗಿ ನಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ಗಂಗಾವತಿಯಿಂದ ಚಂದ್ರಶೇಖರ್ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಕಲಬುರಗಿ ಜಿಲ್ಲೆಯಿಂದ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ ಅವರು ಕೂಡ ತಮ್ಮ ನೆಚ್ಚಿನ ಗೀತೆಯನ್ನು ಕೇಳಿ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ವೆರಿ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳಿ ಬಿಂದು ಪ್ರಕಾಶ್ ಅವರು ಬೆಂಗಳೂರಿನಿಂದ ತಮ್ಮ ನೆಚ್ಚಿನ ಗೀತೆಗಾಗಿ ಮೆಸೇಜ್ ಮಾಡಿದ್ದಾರೆ. ಹಾಗೆ ಮತ್ತೊಬ್ಬರು ಮೆಸೇಜ್ ಮಾಡಿರೋರು ಶಂಕರ್ ಜಗ್ಲಿ ಅವರು ರಾಯಚೂರಿನಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಆಗ ಮತ್ತೆ ಕಿಶನ್, ರೋಷನ್, ಶೋಭಾರಾಣಿ, ಹನುಮಂತೇಗೌಡರು ಕೂಡ ತಮ್ಮ ನೆಚ್ಚಿನ ಗೀತೆಗಾಗಿ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಮಂಡ್ಯದಿಂದ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಚಿತ್ರದುರ್ಗದಿಂದ ಎನ್ ಜಿ ಬಸವರಾಜ್ ಅವರು ಕೂಡ ತಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ನಮಗೆ ಮೆಸೇಜನ್ನು ಮಾಡಿದ್ದಾರೆ. ಹಾಗೆ ಮತ್ತೊಬ್ಬರು ಮೆಸೇಜ್ ಮಾಡಿರೋರು ಸೌಭಾಗ್ಯ ಅವರು ರಾಜನಕುಂಟೆಯಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ವೆರಿ ವೆರಿ ಗುಡ್ ಮಾರ್ನಿಂಗ್ FM ರೈನ್ಬೋ, ನನಗೆ ಈ ಚಿತ್ರದ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿ ಸತೀಶ್ ಅವರು ಉಡುಪಿಯಿಂದ ನಮಗೆ ಸಂದೇಶವನ್ನು ಕಳಿಸಿದರೆ, ಮತ್ತೊಬ್ಬರು ನಮಗೆ ಸಂದೇಶವನ್ನು ಕಳಿಸಿದರೆ ಅವರು ಪದೇ ಪದೇ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ ನಮಗಾಗಿ ಈ ಹಾಡನ್ನು ಪ್ರಸಾರ ಮಾಡಿ ಅಂತ. ಷಣ್ಮುಖ ಅವರು ಹಳೆ ಪತಿ ಗ್ರಾಮದಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಮಗಾಗಿ ಒಂದು ಸಖತ್ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿ ಅವಿನಾಶ್ ಅಂಜಲಿ, ಅದಿತಿ ಸಿಂಗ್ ಅವರು ಚಾಮರಾಜಪೇಟೆ ಬೆಂಗಳೂರಿಂದ ಇವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಸುಧಾ ಜಯಶ್ರೀ ಸುನಿಲ್ ಅವರು ರಾಜಾಜಿನಗರಿಂದ ಕ್ಯಾನ್ ಯು ಪ್ಲೇ ದ ಸಾಂಗ್ ಪ್ಲೀಸ್ ಫಾರ್ ಮೀ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಖಂಡಿತ ಪ್ರಸಾರ ಮಾಡೋಣ. ಹಾಗೆ ಮತ್ತೊಬ್ಬರು ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಪದ್ಮಜಾ ಶರತ್ ಬಿಡೆಯವರು ಬೆಂಗಳೂರು ಹಂಪೆನಗರದಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇನ್ನೂ ಸಾಕಷ್ಟು ಸಂದೇಶಗಳು ಬಂದು ನಮ್ಮನ್ನು ತಲುಪ್ತಾ ಇದೆ. ಬರಲಿ, ಖಂಡದ ಸಂದೇಶಗಳು ಬರಲಿ, ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನಿಮ್ಮ ಮೆಸೇಜ್ಗಳನ್ನ. ಹಾಗೆ ನೀವು ಕೇಳಿರುವ ಹಾಡುಗಳನ್ನು ಕೂಡ ನಾನು ಪ್ಲೇ ಮಾಡ್ತಾ ಇದ್ದೀನಿ. ನನ್ನ ಪ್ಲೇಲಿಸ್ಟ್ನಲ್ಲಿ ನೀವು ಕೇಳಿರುವ ಎಲ್ಲ ಹಾಡುಗಳು ರೆಡಿ ಇದೆ, ಖಂಡಿತ ಒಂದರ ನಂತರ ಒಂದು ಪ್ಲೇ ಮಾಡ್ತಾ ಹೋಗ್ತೀನಿ. ಕೇಳ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ ಪ್ರೋಗ್ರಾಮ್ನ ಅಂತ ಹೇಳ್ತಾ ಮತ್ತೊಂದು ಗೀತೆ ನಿಮಗಾಗಿ ಅರುಣರಾಗ ಚಿತ್ರದಿಂದ ಚಿತ್ರಾರೋಧನೆಯಲ್ಲಿ ಮೂಡಿ ಬರ್ತಾ ಇದೆ. ಸಾಹಿತ್ಯವನ್ನು ಬರ್ತಿದ್ದಾರೆ ದೊಡ್ಡರಂಗೇಗೌಡರು. ಹಾಗೆ ಸಂಗೀತ ಸಂಯೋಜನೆ ಎಂ ರಂಗರಾವ್.

ಸಮಯ ಆಗಿದೆ 9:25 ಕೇಳ್ತಾ ಇದ್ದೀರಾ, ಇದು FM ರೈನ್ಬೋ ಕನ್ನಡ ಕಾಮನ ಬೆಲ್ಲು. ಸಖತ್ ಸಾಂಗ್ಸು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಗಾಳಿಪಟ ಅಂದ ತಕ್ಷಣ ನಿಮ್ಗೆ ಏನು ನೆನಪಾಗುತ್ತೆ? ಗಾಳಿಪಟ ಅಂದರೆ ಕನಸುಗಳ ಹಾರಾಟ ಅಂತಲೇ ಹೇಳ್ಬೋದು. ನೀಲಿ ಆಕಾಶದ ಮೇಲೆ ಬಣ್ಣ ಬಣ್ಣದ ಗಾಳಿಪಟಗಳು ನೋಡ್ತಾ ಇದ್ರೆ ಎಷ್ಟು ಸುಂದರವಾದಂತಹ ದೃಶ್ಯ ಅಲ್ವಾ? ಬಹುಶಃ ಯಾರಿಗೂ ಇದನ್ನು ಮರೆಯೋದಕ್ಕೆ ಆಗೋದೇ ಇಲ್ಲ ಅಂತ ಅನ್ಸುತ್ತೆ. ನಾವು ಗಾಳಿಪಟ ಅಂತ ಹೇಳ್ತಿದ್ದ ಹಾಗೇ ನಮ್ಮ ಮನಸ್ಸು ಮಗು ಆಗ್ಬಿಡತ್ತೆ. ಆ ಬಾಲ್ಯದ ನೆನಪುಗಳ ಕಣ್ಮುಂದೆ ಬರೋದಕ್ಕೆ ಶುರುವಾಗುತ್ತೆ. ನಾವು ಕೂಡ ಗಾಳಿಪಟ ಹಾರಿಸ್ಬೇಕು ಅಂತ ಹೇಳಿ ಮನಸ್ಸಲ್ಲೇ ಮಾತಾಡ್ಕೋತಾ ಇರ್ತೀವಿ. ನಿಮಗೂ ಹೀಗೆ ಅನ್ನಿಸ್ತಿದೆಯಾ? ಅಥವಾ ನೀವು ಗಾಳಿಪಟ ಹಾರಿಸೋಕ್ಕೆ ತಯಾರಿನೇನಾದರೂ ಮಾಡ್ಕೋತಾ ಇದ್ದೀರಾ? ದೊಡ್ಡವರಾಗಿರ್ಬೋದು, ತಮ್ಮ ಮಕ್ಕಳ ಜೊತೆ, ಅಥವಾ ಚಿಕ್ಕವರಾಗಿರ್ಬೋದು, ಏನೇ ಅನಿಸಿದ್ರು ನಮಗೆ ಸಂದೇಶವನ್ನು ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9489001013. ನಿಮ್ಮ ಸಂದೇಶಗಳಿಗಾಗಿ ನಾನು ಕಾಯ್ತಾ ಇರ್ತೀನಿ. ನಿಮ್ಮ ಅಜ್ಜಿ ಪ್ರಿಯಾಂಕಾ ಅಂತ ಹೇಳ್ತಾ ನಿಮ್ಮದೇ ನೆಚ್ಚಿನ ಗೀತೆ ಪ್ರಸಾರ ಆಗ್ತಾ ಇದೆ. ವಸಂತ ಗೀತಾ ಚಿತ್ರದಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಈ ಸೊಗಸಾದ ಗೀತೆ ನಿಮಗಾಗಿ ಪ್ರಸಾರ ಆಗ್ತಾ ಇದೆ. ಸಾಹಿತ್ಯವನ್ನು ಬರೆದಿದ್ದಾರೆ ಜಿ ಉದಯಶಂಕರ್ ಅವರು, ಹಾಗೆ ಸಂಗೀತ ಸಂಯೋಜನೆ M. ರಂಗರಾವ್.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಟೈಮ್ ಆಗಿದೆ 9:41:46. ಇನ್ನು ಸಂದೇಶಗಳ ಕಡೆಗೆ ಮುಖ ಮಾಡಿ ನೋಡೋದಾದರೆ ಸಾಕಷ್ಟು ಸಂದೇಶಗಳು ತಮ್ಮೆಲ್ಲರ ನೆಚ್ಚಿನ ಗೀತೆಗಾಗಿ ಬಂದು ನನ್ನನ್ನು ತಲುಪಿದೆ. ಪ್ರಸನ್ನ ಭಟ್ ಹಾಗೆ ಪ್ರಜ್ಞಾ ಭಟ್ ಅವರು ಭರತನಹಳ್ಳಿಯಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಈ ಹಾಡನ್ನು ನಮಗಾಗಿ ಪ್ರಸಾರ ಮಾಡಿ ಅಂತ ಪ್ರಸಾರ ಮಾಡೋಣ. ಹಾಗೆ ನಮಸ್ತೆ ಮೇಡಮ್, ನನ್ನ ಹೆಸರು ಬಂಗಾರರಾಜು ಅಂತ. ನನಗೆ ನಾನು ಕರ್ನೂಲ್ ಡಿಸ್ಟ್ರಿಕ್ಟಿಂದ ನಾನು ಮೆಸೇಜ್ ಮಾಡ್ತಾ ಇದ್ದೀನಿ. ನನಗಾಗಿ ನನ್ನ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಖಂಡಿತ ಪ್ರಸಾರ ಮಾಡೋಣ. ಹಾಗೆ ನನಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಮತ್ತೊಬ್ಬರು ಸಂದೇಶವನ್ನು ಕಳಿಸಿದವರು ವಿಜಯಪುರದಿಂದ ಚಿದಾನಂದ್ ಕಲ್ಯಾಣಿ ಅವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನನಗೆ ಪ್ಲೀಸ್ ಕ್ಯಾನ್ ಯು ಪ್ಲೇ ದ ಸಾಂಗ್ ಅಂತ ಹೇಳಿ ನಮಗೆ ಸಂದೇಶವನ್ನು ಕಳಿಸಿರೋರು ವಿಶ್ವೇಶ್ವರಯ್ಯನಗರಿಂದ, ಬೆಂಗಳೂರು ವಿಶ್ವೇಶ್ವರಯ್ಯನಗರಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮತ್ತೊಬ್ಬರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ, ಕ್ಯಾನ್ ಯು ಪ್ಲೇ ದಿಸ್ ಸಾಂಗ್ ಪ್ಲೀಸ್ ಅಂತ ಹೇಳಿ ಹಮಿಗೇಪುರ ಕಿಂಗೇರಿ ಹೋಬಳಿಯಿಂದ ನನಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ರವೀಂದ್ರ ಆರೋಹಿ ಅವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಲೀಲಾ ಅಣ್ಣಿಗೇರಿಯವರು ಕೂಡ ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನನಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ಹನೂರು ತಾಲೂಕು ಇಲ್ಲಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ ಸುಪ್ರೀತಾ ಅವರು. ಖಂಡಿತ ಪ್ರಸಾರ ಮಾಡೋಣ. ಹಾಗೆ ಸಿಂಧನೂರು ಸುರೇಶ್ ಅವರು ಕೂಡ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ತಮ್ಮ ನೆಚ್ಚಿನ ಗೀತೆಗಾಗಿ. ಹಾಗೆ ನಮಸ್ತೆ ಮೇಡಮ್ ಅಂತ ಹೇಳಿ ತಮಗಾಗಿ ನಮ್ಮ ನೆಚ್ಚಿನ ಗೀತೆಯೊಂದನ್ನು ಪ್ರಸಾರ ಮಾಡಿ ಅಂತ ಹೇಳಿ ಮೂಡಲ್ ವಿಠಲ ಪ್ರದ ಪದ್ಮ ಶ್ರೀಧರ್ ಪನಗಾಟಿ ಅನಂತಕುಮಾರ್ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಡಾಕ್ಟರ್ ಅನಂತಕುಮಾರ್ ಅವರು ಗುಬ್ಬಿ ತಾಲೂಕಿಂದ ನಮಗೆ ಸಂದೇಶವನ್ನು ಕಳಿಸಿ ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿದ್ದಾರೆ. ಹಾಗೆ ಮತ್ತೊಬ್ಬರು ಸಂಜಯ್ ಕುಮಾರ್ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ದೀಪ್ತಿ ಪರಿ ಇವರೆಲ್ಲರೂ ಪುಣೆಯಿಂದ ಸಂದೇಶವನ್ನು ಕಳಿಸಿ ತಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿದ್ದಾರೆ. ಖಂಡಿತ ಪ್ರಸಾರ ಮಾಡೋಣ. ಹಾಗೆ ದೊಡ್ಡ ಬಸ್ಸು ನಾಗರಹೊಳ ಇಲ್ಲಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ರಾಯಚೂರಿನಿಂದ ಈ ಸಂದೇಶ ಬಂದಿದೆ. ನಮಗೆ ಇನ್ನೂ ಸಾಕಷ್ಟು ಸಂದೇಶಗಳು ಬಂದು ತಲುಪ್ತಾ ಇದೆ. ನಿಮ್ಮೆಲ್ಲರ ನೆಚ್ಚಿನ ಗೀತೆಗಾಗಿ ಈ ಸಂದೇಶಗಳು ಬರಲಿ, ಖಂಡಿತ ಪ್ರಸಾರ ಮಾಡೋಣ ಅಂತ ಹೇಳಿ ಕಾರ್ಯಕ್ರಮ ಚೆನ್ನಾಗಿ ಮುಡಿ ಬರ್ತಾ ಇದೆ, ಹಾಡುಗಳೆಲ್ಲ ನಮಗೆ ಇಷ್ಟ ಆಗಿದೆ ಅಂತ ಹೇಳಿ ಅರುಣ ಮೈತ್ರಿ ಅವರು ಜೆ ಸಿ ನಗರದಿಂದ ಸಂದೇಶವನ್ನು ಕಳಿಸಿ ತಮ್ಮ ನೆಚ್ಚಿನ ಗೀತೆಯನ್ನು ಕೇಳಿದ್ದಾರೆ. ಹಾಗೆ ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ಹರಿಕುಮಾರ್ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶುಭೋದಯ, ನಮಸ್ತೆ.

ನಿಲ್ಲು ಅಂತ ಹೇಳಿ ತಮಗಾಗಿ ಒಂದು ಗೀತೆಯನ್ನು ಕೇಳಿದರೆ ಸುಬ್ರಹ್ಮಣ್ಯವರು. ಹಾಗೆ ಶುಭ ಮುಂಜಾನೆ ಬೆಳಗಾವಿ ಜಿಲ್ಲೆಯಿಂದ ನಮಗೆ ಸಂದೇಶವನ್ನು ಕಳಿಸಿ ತಮ್ಮ ನೆಚ್ಚಿನ ಗೀತೆಯನ್ನು ಕೇಳಿರೋರು ಪ್ರತೀಕ್ ಪ್ರಣವ್, ರಾಮ್ ತೇಜ್, ಪ್ರೇಕ್ಷಾ, ಶ್ರೀದೇವಿ. ಹಾಗೆ ಮತ್ತೊಬ್ಬರು ಷಣ್ಮುಖ ಅವರು ಹಳೆಬಾತಿ ಗ್ರಾಮದಿಂದ ತಮ್ಮ ನೆಚ್ಚಿನ ಗೀತೆಯನ್ನು ಕೇಳಿ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಖಂಡಿತ ಪ್ರಸಾರ ಮಾಡೋಣ, ನಿಮ್ಮ ನೆಚ್ಚಿನ ಗೀತೆಗಳೇ ಪ್ರಸಾರ ಆಗ್ತಾ ಇದೆ ಅಂತ ಹೇಳಿ ಮತ್ತೊಂದು ಗೀತೆ ಬೆಳ್ಳಿ ಮೋಡಗಳಿಂದ ಮನು ಅವರು ಹಾಗೆ ಎಸ್ ಚಾಣಕ್ಯವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ. ಸಾಹಿತ್ಯ ರಾಜು ಹಾಗೆ ಸಂಗೀತ ಸಂಯೋಜನೆ ಉಪೇಂದ್ರ ಕುಮಾರ್.

ಸ್ಟುಡಿಯೋದಲ್ಲಿ ಟೈಮ್ ಆಗಿದೆ 9:44. ಕೇಳ್ತಾ ಇದ್ದೀರಾ, ಇದು FM ರೈನ್ಬೋ ಕನ್ನಡ ಕಾಮನಬೆಲ್ಲು. ಗಾಳಿಪಟದ ಬಗ್ಗೆ ನಾನು ಹೇಳ್ತಾ ಇದ್ದೆ, ಗಾಳಿಪಟನ ಹಾರಿಸುವಾಗ ಇಷ್ಟು ಸಂತೋಷ ಸಂಭ್ರಮನ ಕೊಡುತ್ತೋ ಅದೇ ರೀತಿ ಜೀವನದ ಪಾಠವನ್ನು ಕೂಡ ಕಲಿಸ್ಕೊಡುತ್ತೆ ಅಂತ ಹೇಳ್ಬೋದು. ನಾವು ಎಷ್ಟೇ ಎತ್ತರಕ್ಕೆ ಏರಿದ್ರೂ ಗಾಳಿಪಟ ಎಷ್ಟೇ ಎತ್ತರಕ್ಕೆ ಹಾರಬಹುದು, ಆದರೆ ಅದರ ಸೂತ್ರ ಮಾತ್ರ ನೆಲದಲ್ಲೇ ಇರುತ್ತೆ. ಹಾಗೆ ಯಶಸ್ಸಿನ ಶಿಖರವನ್ನು ಎಷ್ಟೇ ಏರಿದ್ರೂ ನಮ್ಮ ಬೇರುಗಳನ್ನು ಮಾತ್ರ ನಾವು ಮರಿಬಾರ್ದು ಅನ್ನೋದು ಇದು ಕಲಿಸ್ಕೊಳ್ಳುವ ಪಾಠ. ಹಾಗೆ ಹೆಚ್ಚು ಗಾಳಿ ಬಂದರೆ ಅದು ಅದರ ನಿಯಂತ್ರಣವನ್ನು ತಪ್ಪತ್ತೆ. ಹಾಗೆ ಅತಿಯಾದ ಅಹಂಕಾರ ಮನುಷ್ಯನ ಜೀವನದ ಹಾದಿಯನ್ನು ಅದರ ಸಮತೋಲನವನ್ನು ಏರುಪೇರು ಮಾಡುತ್ತೆ ಅಂತ ಹೇಳ್ಬೋದು. ಏನಂತೀರಾ? ಎಂತಹ ಒಂದು ಚಿಕ್ಕ ಗಾಳಿಪಟದಿಂದ ಎಂತಹ ದೊಡ್ಡ ಸಂದೇಶ ಜೀವನಕ್ಕೆ ಅಂತಲೇ ಹೇಳ್ಬೋದು. ನೀವು ಗಾಳಿಪಟ ಹಾರಿಸಿದ್ದೀರಾ? ಆಷಾಢ ಮಾಸ ಇನ್ನೇನು ಮುಗಿತಾ ಇದೆ, 2 ವಾರ ಆಗಿ ಹೋಯಿತು. ಇನ್ನೂ ಹೆಚ್ಚು ಗಾಳಿ ಇರುತ್ತೆ, ಖಂಡಿತ ಗಾಳಿಪಟ ಹಾರಿಸೋ ಮಜಾನೇ ಬೇರೆ. ಖಂಡಿತ ಗಾಳಿಪಟವನ್ನು ಹಾರಿಸಿ ನಿಮ್ಮ ಮಕ್ಕಳಿಗೂ ಕೂಡ ಅದನ್ನೆಲ್ಲ ಹೇಳ್ಕೊಡಿ ಅಂತ ಹೇಳ್ತಾ ನಿಮ್ಮದೇ ನೆಚ್ಚಿನ ಗೀತೆ ಮತ್ತೊಂದು ಪ್ರಸಾರ ಆಗ್ತಾ ಇದೆ. ಕೇಳ್ತಾ ರೀ ಸೋನು ನಿಗಮ್ ಅವರ ತ್ವರಿಯಲ್ಲಿ ಉಲ್ಲಾಸ ಉತ್ಸಾಹ ಜತೆಯಿಂದ ಈ ಗೀತೆ ಮೂಡಿ ಬರ್ತಾ ಇದೆ. ಕೇಳ್ತಾ ರೀ ಇದು ಕನ್ನಡ ಕಾಮನವೆಲ್ಲವೂ.

ಆಗಿದೆ 9:56:59. ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದೀರಿ ಅಂತ ನೋಡೋದಾದರೆ, ತನುಶ್ರೀ, ನಿಹಾರಿಕಾ, ಸನ್ನಿಧಿ, ಶ್ರೇಯಾ ಇವರೆಲ್ಲರೂ ಮುದೋಳದಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮಹದೇವ್ ಬಾವಿಕಟ್ಟೆ, ಪ್ರದೀಪ್, ರವಿ, ವಿಶಾಲ್ ಮಹಲಿಂಗಪುರದಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಪ್ರಶಾಂತ್, ಹೆಚ್ ಪಿ, ಜಯರಾಮ್ ಇವರು ರಾಜಾಜಿನಗರಿಂದ ತಮ್ಮ ನೆಚ್ಚಿನ ಗೀತಕ್ಕಾಗಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ದೇವರಾಯನ ದುರ್ಗದಿಂದ ಸತೀಶ್ ಕುಮಾರ್ ಅವರು ಶುಭೋದಯಗಳು ಅಂತ ಹೇಳಿ ತಮ್ಮ ನೆಚ್ಚಿನ ಗೀತೆಯನ್ನು ಕೇಳಿ ಮೆಸೇಜನ್ನು ಮಾಡಿದ್ದಾರೆ. ಹಾಗೆ ಲೀಲಾ ಅಣ್ಣಿಗೇರಿ ಹಾಗೆ ವೆಂಕಟೇಶ್ ಅಣ್ಣಿಗೇರಿ ಅವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಮಸ್ಕಾರ, ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ಮಂಜುಳಾ ಅವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಎಲ್ಲ ಗೀತೆಗಳು ತುಂಬಾ ಅದ್ಭುತವಾಗಿದೆ ಅಂತ ಹೇಳಿ ಗಜಲಕ್ಷ್ಮಿಯವರು ಸಿದ್ದಘಟ್ಟದಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ತೇಜಸ್ವಿನಿ, ಯಶವಂತ್, ಸುಮಲತಾ ಇವರೆಲ್ಲರೂ ಚನ್ನನಗುಂಟೆಯಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸತೀಶ್ ಎನ್ ಎಚ್ ಇವರು ಕೂಡ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ವೆರಿ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳಿ ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ವೀರಣ್ಣ, ಬಿಂದು, ರೋಹಿತ್ರು ಇವರೆಲ್ಲರೂ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸಾಕಷ್ಟು ಸಂದೇಶಗಳು ಬಂದು ನನ್ನನ್ನು ತಲುಪಿತ್ತು. ಕೆಲವೊಂದು ಹಾಡು ಪ್ರಸಾರ ಮಾಡಿದ್ದೀವಿ, ಕೆಲವೊಂದು ಹಾಡನ್ನು ಪ್ರಸಾರ ಮಾಡೋದಕ್ಕಾಗಿಲ್ಲ. ಯಾಕಂದರೆ ನಿಮಗೆ ಗೊತ್ತಿದೆ, 1 ಗಂಟೆಯ ಕಾಲಾವಧಿಯಲ್ಲಿ ಎಷ್ಟು ಹಾಡುಗಳನ್ನು ಪ್ರಸಾರ ಮಾಡೋದಕ್ಕೆ ಸಾಧ್ಯವಾಯಿತೋ ಅದೆಲ್ಲ ಹಾಡುಗಳನ್ನು ಪ್ರಸಾರ ಮಾಡಿದ್ದೀನಿ. ಖಂಡಿತ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾಳೆ ಕೂಡ ಕಾರ್ಯಕ್ರಮ ಪ್ರಸಾರ ಆಗೇ ಆಗತ್ತೆ. ಖಂಡಿತ ನೀವು ನಿಮ್ಮ ನೆಚ್ಚಿನ ಗೀತೆಯನ್ನು ಕೇಳಿ ಮೆಸೇಜನ್ನು ಕಳಿಸ್ಬೋದು. ನಾನೇ ಇರ್ತೀನಿ, ಪ್ಲೇ ಮಾಡ್ತೀನಿ ಅಂತ ಹೇಳ್ತಾ ಕೇಳ್ತಾರೆ. ಇದು ಕನ್ನಡ ಕವನ ಬೆಲ್ಲು. ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಸುನಿ ಚಿಟೆಯಲ್ಲಿ ನಮ್ಮನ್ನು ಭೇಟಿಯಾಗೋಣ ಅಂತ ಹೇಳ್ತಾ ಸಮಯ ಆಗಿದೆ 9:58. ಟ್ಯೂನ್ ಮಾಡಿರಿ ಸದಾ ಅಂತ ಹೇಳ್ತಾ FM 101.3 ಕನ್ನಡ ಕವನ ಬೆಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಸ್ಟುಡಿಯೋದಲ್ಲಿ ಸಮಯ ಆಗಿದೆ 10:48. ಎಲ್ಲರಿಗೂ ಶುಭೋದಯ, ಹಾಗೆ ಹ್ಯಾವ್ ಎ ನೈಸ್ ಡೇ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಟ್ಯೂನ್ ಮಾಡಿದ್ರಿ, ಇದು FM 9 ಕನ್ನಡ ಕಾಮನಬೆಲ್ಲು ಸಿನಿ ಚಿಟ್ಟಿ ಕಾರ್ಯಕ್ರಮಕ್ಕೆ ನಮ್ಮ ಕೇಳುಗರೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಕನ್ನಡ ಚಿತ್ರರಂಗದ ಸಿನಿಮಾಗಳ ಕುರಿತಾದ ಮಾತುಕತೆ, ಸುಂದರ ಗೀತೆಗಳು ಕಾರ್ಯಕ್ರಮದಲ್ಲಿ ನಿಮಗಾಗಿ ಪ್ರಸಾರ ಆಗುತ್ತೆ. ಕೇಳ್ತಾರೆ, ಇದು ಕನ್ನಡ ಕಾಮನಬೆಲ್ಲು. ಸಿನಿಮಾ ಅಂದ್ರೇ ಹಾಗೆ ಅಲ್ವಾ, ಒಂದು ಸಂಭ್ರಮ, ಒಂದು ಸಂತೋಷ. ಅಂತಹ ಸಿನಿಮಾ ತಮ್ಮ ಕನಸಿನ ಕೂಸಿಗೆ ತೆರೆ ಮೇಲೆ ಬಂದಾಗ ಒಬ್ಬ ಬರಹಗಾರನಿಗಾಗಲಿ ಅಥವಾ ಒಬ್ಬ ನಿರ್ದೇಶಕನಿಗಾಗಲಿ ಆಗೋ ಸಂತೋಷನೇ ಬೇರೆ ಅಂತ ಹೇಳ್ಬೋದು. ಅದರಲ್ಲೂ ತಾವೇ ಬರೆದು ನಿರ್ದೇಶಿಸಿದ ಸಿನಿಮಾಗಳಂತೂ ಕೇಳೋದೇ ಬೇಡ, ತೆರೆ ಮೇಲೆ ಅದ್ಭುತವನ್ನೇ ಸೃಷ್ಟಿ ಮಾಡಿರುತ್ತೆ. ಯಾಕೆ ಅಂದರೆ ಅವರು ಕಂಡಂತಹ ಕನಸನ್ನು ಹಾಗೆ ತೆರೆ ಮೇಲೆ ನಮಗೆ ತೋರಿಸಿರ್ತಾರೆ. ಇದಕ್ಕೆ ಉದಾಹರಣೆಯಾಗಿ ಹೇಳಬೇಕು ಅಂತ ಅಂದರೆ ಪ್ರೇಮಲೋಕ ಆಗಿರ್ಬೋದು. ಇದು ವಿ ರವಿಚಂದ್ರನ್ ಅವರ ಕನಸಿನ ಕೂಸು. ಇದು ತೆರೆ ಮೇಲೆ ಬಂದಾಗ ಇಡೀ ಸಿನಿಮಾ ಪ್ರಿಯರೇ ತುಂಬಾ ಸಂತೋಷಪಟ್ಟರು, ಇಡೀ ಚಿತ್ರವನ್ನು ಸಂಭ್ರಮಿಸಿದರು. ಇಂತಹ ಚಿತ್ರಗಳ ಕುರಿತು ಹಿಂದಿನ ಸಿನಿ ಚಿಟಿಯಲ್ಲಿ ಮಾತುಕತೆ ನಡೆಸ್ತಾ ಹೋಗೋಣ. ಹಾಗೆ ಸುಂದರ ಗೀತೆಗಳು ಕೂಡ ನಿಮ್ಮ ಕನ್ನಡ ಕಾಮನಬೆಲ್ಲಿನಲ್ಲಿ ಪ್ರಸಾರ ಆಗುತ್ತೆ ಅಂತ ಹೇಳ್ತಾ ಕೇಳ್ತಾರೆ, ಇದು FM 101.3 ಕನ್ನಡ ಕಾಮನಬೆಲ್ಲು. ಪ್ರೇಮಲೋಕ ಚಿತ್ರದಿಂದ ಯಶೋಧಾಸ್ ಅವರ ಧ್ವನಿಯಲ್ಲಿ ನಿಮಗಾಗಿ ಈ ಗೀತೆ ಮೂಡಿ ಬರ್ತಾ ಇದೆ. ಟ್ಯೂನ್ ಮಾಡಿದ್ದಾರೆ ಕನ್ನಡ ಕಾಮನಬೆಲ್ಲು.

ಹತ್ರ ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಸಮಯ ಆಗಿದೆ 10:12. ಬರೆದು ನಿರ್ದೇಶಿಸಿರುವಂತಹ ಚಿತ್ರಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಇಂದಿನ ಸಿನಿ ಚಿಟ್ಟಿ ಕಾರ್ಯಕ್ರಮದಲ್ಲಿ. ಈ ರೀತಿ ಚಿತ್ರಗಳ ಬಗ್ಗೆ ಮಾತಾಡೋದಾದ್ರೆ ಮತ್ತೊಂದು ಚಿತ್ರ ನನ್ನ ನೆನಪಿಗೆ ಬರುವಂಥದ್ದು ಅಂದರೆ ಅದು 1995 ಬಿಡುಗಡೆ ಆದಂಥ ಎಲ್ಲರ ನೆಚ್ಚಿನ ಚಿತ್ರ ಓಂ. ಉಪೇಂದ್ರ ಅವರು ಬರೆದು ನಿರ್ದೇಶಿಸಿದ ಈ ಚಿತ್ರ ಒಂದು ಕ್ಲಾಸಿಕ್ ಕಲ್ಟ್ ಮೂವಿ ಅಂತಲೇ ಹೇಳ್ಬೋದು. ಇದು ಅವರ ಕಲ್ಪನೆಗೂ ಮೀರಿದಂತೆ ತೆರೆ ಮೇಲೆ ಕಾಣಿಸ್ಕೊಳ್ತು. ಎಷ್ಟು ಬಾರಿ ರಿಲೀಸ್ ಅಲ್ಲ, ಇನ್ನು ಇಷ್ಟು ವರ್ಷ ಆದ್ರೂ 95 ಅಂದರೆ ಆಲ್ರೆಡಿ 31 ಆದ್ರೂ ಇನ್ನು ಮತ್ತೆ ಮತ್ತೆ ರಿಲೀಸ್ ಮಾಡ್ತಾ ಇದ್ರು. ಜನಗಳು ಅತೀ ಜೋಶಲ್ಲಿ ಬಂದು ಸಿನಿಮಾನ ನೋಡ್ತಾ ಇದ್ದಾರೆ ಅಂದರೆ ಎಲ್ಲರ ಮನಸ್ಸಿಗೆ ಎಷ್ಟು ಈ ಚಿತ್ರ ಮುಟ್ಟಿತ್ತು ಅಂದರೆ ನೀವೇ ಕಲ್ಪನೆ ಮಾಡ್ಕೊಳ್ಳಿ. ಉಪೇಂದ್ರ ಅವರ ಬರವಣಿಗೆಯಾಗಿರ್ಬೋದು ಅಥವಾ ಅವರು ನಿರ್ದೇಶನ ಮಾಡಿರೋದಾಗಿರ್ಬೋದು, ಎರಡದಕ್ಕೂ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು. ಇಂತಹ ಚಿತ್ರಗಳು ನಿಮ್ಮನ್ನು ಕಾಡ್ತಾ ಇದೆಯಾ? ಅಥವಾ ಬರೆದು ನಿರ್ದೇಶಿಸಿರುವ ಚಿತ್ರಗಳ ಬಗ್ಗೆ ನಿಮಗೂ ಏನಾದರೂ ಅಭಿಪ್ರಾಯ ಇದ್ದರೆ ಖಂಡಿತ ನಮ್ಮೊಂದಿಗೆ ಹಂಚ್ಕೊಳ್ಳಿ. ಅಥವಾ ಯಾವುದಾದ್ರೂ ಹಾಡನ್ನು ನಿಮಗೆ ಕೇಳಬೇಕು ಅಂತ ಅನ್ನಿಸ್ತಿದ್ರೆ ನಮಗೆ ಖಂಡಿತ ಸಂದೇಶದ ಮೂಲಕ ತಿಳಿಸಿ ಅಂತ ಹೇಳ್ತಾ ನಮ್ಮ ವಾಟ್ಸಪ್ ಸಂಖ್ಯೆ 9480901013 ಓಂ ಚಿತ್ರದ ಗೀತೆ ನಿಮಗಾಗಿ ಮುಡಿಬರ್ತದೆ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ. ಕೇಳ್ತಾ ಇರಿ ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಸ್ಟುಡಿಯೋದಲ್ಲಿ ಟೈಮ್ ಆಗಿದೆ 10:24:24. ಯಾರೆಲ್ಲ ಸಂದೇಶಗಳನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ, ನಮಗೆ ಸೂರ್ಯವಂಶ, ರಣಧೀರ, ಮಾಂಗಲ್ಯಂ ತಂತುಲಾಣೇನ ಇದೆಲ್ಲ ಚಿತ್ರಗಳು ಇಷ್ಟ ಅಂತ ಹೇಳಿ ಲಕ್ಷ್ಮೀಕಾಂತ್, ಯಶ್ವಂತ್, ತೇಜಸ್ವಿನಿ, ರೂಪ ಇವರೆಲ್ಲರೂ ಶಿರ ಅಂತ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಉಪೇಂದ್ರ ಮೂವಿ ಹಾಗೆ ಅವರ ಡೈರೆಕ್ಷನ್ ಆಗಿರ್ಬೋದು, ಅವರ ಆ್ಯಕ್ಟಿಂಗ್ ಆಗಿರ್ಬೋದು ತುಂಬಾ ಅದ್ಭುತವಾಗಿದೆ ಅಂತ ಹೇಳಿ ಸತೀಶ್ ಅವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಸಿನಿ ಚಿಟಿ ಕಾರ್ಯಕ್ರಮ ಹಾಡುಗಳೆಲ್ಲ ನಮಗೆ ಇಷ್ಟ ಆಗ್ತಾ ಇದೆ ಅಂತ ಹೇಳಿ ಕಿಶನ್ ರೋಷನ್ ಶೋಭಾರಾಣಿಯವರು ಮಂಡ್ಯದಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಉತ್ತಮ ಚಿತ್ರಗಳ ಮಾಹಿತಿ ನೀಡ್ತಾ ಇದ್ದೀರಾ ಅಂತ ಹೇಳಿ ನಮಗೆ ತುಂಬ ಖುಷಿಯಾಯಿತು. ಹಾಗೆ ನನಗೆ ಶಾಂತಿ ಕ್ರಾಂತಿ ಚಿತ್ರ ಇಷ್ಟ, ಅದರದ್ದು ಹಾಡು ಪ್ರಸಾರ ಮಾಡಿ ಅಂತ ಹೇಳಿ ಷಣ್ಮುಖ ಹಳೆ ಬತಿಗ್ರಾಮ ಇವರು ಕೂಡ ನಮಗೆ ಮೆಸೇಜನ್ನು ಕಳಿಸಿದ್ದಾರೆ, ಖಂಡಿತ ಪ್ರಸಾರ ಮಾಡೋಣ. ಹಾಗೆ ಚಿಕ್ಕಮಗಳೂರಿಂದ ಕುಸುಮಾ ಮುರುಳೀಧರ್ ಅವರು ನಮಗೆ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ನಮಗೆ ಅನಂತ್ನಾಗ್ ಅವರ ಅರುಣ ರಾಗ ಮೂವಿ ಅಂದರೆ ತುಂಬಾ ಇಷ್ಟ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಖಂಡಿತ ಸಂದೇಶ ಕಳಿಸಿದ ಎಲ್ಲರಿಗೂ ಧನ್ಯವಾದಗಳು. ನಿಮಗೆ ಇದೇ ರೀತಿಯಾದರೂ ಚಿತ್ರ ಅಥವಾ ಅವರ ಆ್ಯಕ್ಟಿಂಗ್ ಆಗಿರ್ಬೋದು ಅಥವಾ ಆ್ಯಕ್ಟಿಂಗ್ಗಿಂತ ಹೆಚ್ಚಾಗಿ ಅವರ ಬರವಣಿಗೆ, ನಿರ್ದೇಶನ ಎರಡೂ ಬೆರೆತು ತರ ಮೇಲೆ ಕಂಡಾಗ ಒಂದು ಅದ್ಭುತ ಸೃಷ್ಟಿಯಾಗಿದೆ ಅಂತ ಅನಿಸಿದ್ದಲ್ಲಿ ನಮಗೆ ಅದನ್ನು ಸಂದೇಶದ ಮೂಲಕ ತಿಳಿಸಿ ಅಂತ ಹೇಳ್ತಾ, ಈ ಸಾಲಿಗೆ ಸೇರುವಂಥ ಮತ್ತೊಂದು ಚಿತ್ರ ಅಂತ ಅಂದರೆ ಅದು 2014 ಬಿಡುಗಡೆಯಾದಂತಹ ರಕ್ಷಿತ್ ಶೆಟ್ಟಿ ಅವರು ನಿರ್ದೇಶಿಸಿರುವ ಉಳಿದವರು ಕಂಡಂತೆ ಚಿತ್ರ. ಇದು ಕೂಡ ಒಂದು ಅದ್ಭುತವಾದ ಚಿತ್ರ ಅಂತಲೇ ಹೇಳ್ಬೋದು. ಅವರು ಕಂಡ ಕಲ್ಪನೆಯನ್ನು ತೆರೆ ಮೇಲೆ ತುಂಬಾ ಸೊಗಸಾಗಿ ಚಿತ್ರೀಕರಿಸಿ ನಮಗೆ ತೋರಿಸಿದ್ದಾರೆ. ಇಂತಹ ಚಿತ್ರಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಹಾಗೆ ಸೊಗಸಾದ ಗೀತೆಗಳು ಕೂಡ ಕಾರ್ಯಕ್ರಮದಲ್ಲಿ ಪ್ರಸಾರ ಆಗುತ್ತೆ ಅಂತ ಹೇಳ್ತಾ ಮತ್ತೊಂದು ಗೀತೆ ಉಳಿದವರು ಕಂಡಂತೆ ಚಿತ್ರದಿಂದಲೇ ಪ್ರಸಾರ ಆಗ್ತಾ ಇದೆ, ಕೇಳ್ತಾರೆ ವಿಜಯಪ್ರಕಾಶ್ ಅವರ ಧ್ವನಿಯಲ್ಲಿ. ಹಾಗೆ ಸಾಹಿತ್ಯವನ್ನು ರಕ್ಷಿತ್ ಶೆಟ್ಟಿಯವರೇ ಸ್ವತಃ ಬರೆದಿದ್ದಾರೆ. ಹಾಗೆ ಸಂಗೀತ ಸಂಯೋಜನೆ ಇದೆ ಅಜನೀಶ್ ಲೋಕನಾಥ್ ಅವರದ್ದು.

ಕೇಳ್ತಾ ಇದ್ರ, ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬೆಲ್ಲು. ಟೈಮ್ ಆಗಿದೆ 10:35. ಸಿನಿ ಚಿಟ್ಟಿ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ರಕ್ಷಿತ್ ಶೆಟ್ಟಿ ಅವ್ರ ಬಗ್ಗೆ ನಾವು ಮಾತಾಡಿದ್ವಿ. ರಕ್ಷಿತ್ ಶೆಟ್ಟಿ ಅವರಾದ್ಮೇಲೆ ಯಾರೆಲ್ಲ ಬರ್ತಾರೆ ಅಂತ ನಿಮಗೆ ಗೊತ್ತೇ ಇದೆ. ರಾಜ್ ಪಿ ಶೆಟ್ಟಿ ಅವರ ಬಗ್ಗೆ ಮಾತಾಡೋದಾದರೆ, ಅವರ ಒಂದು ಮೊಟ್ಟೆಯ ಕತೆ ಆಗಿರ್ಬೋದು ಅಥವಾ ಗರುಡ ಗಮನ ವೃಷಭ ವಾಹನ ಚಿತ್ರ ಆಗಿರ್ಬೋದು, ಇದೊಂಥರ ಮಾಸ್ ಮೂವಿ ಅಂತಲೇ ಹೇಳ್ಬೋದು. ಹೀಗೂ ಒಂದು ಮೂವಿನ ಮಾಡಬಹುದು ಅಂತ ತೋರಿಸ್ಕೊಟ್ಟಂತಹ ಒಂಥರ ಏನು ವಂಡರ್ಫುಲ್ ರೈಟರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು ರಾಜ್ ಬಿ ಶೆಟ್ಟಿ ಅವರು. ಅವರ ಆಳವಾದ ಯೋಚನೆ, ಅವರು ತಮ್ಮ ಯೋಚನೆಯನ್ನು ನಮಗೆ ತೆರೆ ಮೇಲೆ ತೋರಿಸೋ ರೀತಿ, ಎರಡೂ ಕೂಡ ಸೂಪರ್ ಫ್ಯಾಂಟಾಸ್ಟಿಕ್ ಆಸಮ್ ಅಂತಲೇ ಹೇಳ್ಬೋದು. ಇನ್ನು ಈ ಎಲ್ಲ ಮಾತಾಡಿದ್ಮೇಲೆ ಇನ್ನೊಬ್ಬರು ವ್ಯಕ್ತಿ ಬಗ್ಗೆ ಮಾತಾಡದೆ ಇರೋಕ್ಕೆ ಹೇಗೆ ಸಾಧ್ಯ? ಅವರೇ ರಿಷಬ್ ಶೆಟ್ಟಿ. ಇಡೀ ದೇಶವೇ ತನ್ನತ್ತ ತಿರುಗುವಂತೆ ತಿರುಗಿ ನೋಡುವಂತೆ ಮಾಡಿದ ಆ್ಯಕ್ಟರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ರೈಟರ್ ಆಗಿರ್ಬೋದು, ಅವರು ನಮ್ಮ ರಿಷಬ್ ಶೆಟ್ಟಿ. ಕಾಂತಾರದ ಚಿತ್ರದ ಸಕ್ಸಸ್ ಅಂತೂ ಇನ್ನೂ ನಮ್ಮ ಕಣ್ಮುಂದೆ ಹಾಗೆ ಇನ್ನೂ ಇದೆ. ಇನ್ನೂ ಮತ್ತೊಮ್ಮೆ ಆ ಮೂವಿನ ನೋಡಬೇಕು. ಕಾಂತಾರ 1 ಆಗಿರ್ಬೋದು ಅಥವಾ ಕಾಂತಾರ ಚಾಪ್ಟರ್ 1 ಆಗಿರ್ಬೋದು, ನಂತರ ಬಂದಂಥ ಪಿಕ್ಚರ್ ಆಗಿರ್ಬೋದು, ಯಾವುದೇ ಆದ್ರೂ ಮತ್ತೆ ನೋಡು ಆಸೆ ಹುಟ್ಟಿಸುವಂತೆ ರೀತಿ ಅವರು ನಮಗೆ ಬರೆದು ನಮಗೆ ಡೈರೆಕ್ಷನನ್ನು ಮಾಡಿ ತೆರೆ ಮೇಲೆ ತೋರಿಸಿದ್ದಾರೆ. ಏನಂತೀರಾ? ಇಂಥದ್ದೇ ಚಿತ್ರಗಳು ನಿಮಗೂ ನೆನಪಾಗ್ತಾ ಇದೆಯಾ? ಖಂಡಿತ ನಮ್ಮೊಂದಿಗೆ ಹಂಚಿಕೊಳ್ಳಿ. ಹಾಗೆ ನಮ್ಮ ನಂಬರ್ ನಿಮಗೆ ಗೊತ್ತೇ ಇದೆ, 9408009013. ಒಂದು ಮೊಟ್ಟೆಯ ಕತೆ ಚಿತ್ರದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಮಿಥುನ್ ಮುಕುಂದನ್ ಅವರ ಧ್ವನಿಯಲ್ಲಿ ಸಾಹಿತ್ಯವನ್ನು ನೀಡಿದ್ದಾರೆ ವಿಶ್ವಜಿತ್ ರಾವ್ ಹಾಗೆ ರಾಜ್ ಬಿ ಶೆಟ್ಟಿ ಅವರು. ಸಂಗೀತ ಸಂಯೋಜನೆ ಮಿಥುನ್ ಮುಕುಂದನ್.

0: ಕೇಳ್ತಾಯಿದ್ರ ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ನಾವಿದ್ವಿ, ಸೊಗಸಾದ ಚಿತ್ರಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಅದರಲ್ಲಿ ಮತ್ತೊಂದು ಅದ್ಭುತವಾದಂತಹ ಚಿತ್ರ ಅಂದರೆ ಪವನ್ ಕುಮಾರ್ ಅವರ ನೆಚ್ಚಿನ ಕನಸು ಅಂತಲೇ ಹೇಳ್ಬೋದು. ಅವರು ಬರೆದು ನಿರ್ದೇಶಿಸಿದಂತಹ ಚಿತ್ರ ಲೂಸಿಯಾ ಚಿತ್ರ ಆಗಿರ್ಬೋದು, ಅವರ ಬರವಣಿಗೆ ಆಗಿರ್ಬೋದು, ಈ ರೀತಿಯೂ ಒಂದು ಚಿತ್ರ ನಮಗೆ ಸಿಗಬಹುದು ಅಂತ ತೋರಿಸಿದ್ದು ಇವರು ಅಂತ ಹೇಳ್ಬೋದು. ಇವರ ನಿರ್ದೇಶನ ಬರವಣಿಗೆ ಎರಡೂ ಕೂಡ ತುಂಬಾ ಅದ್ಭುತವಾಗಿತ್ತು. ಇದೊಂದು ಅದ್ಭುತವಾದಂತಹ ಮನೋವೈಜ್ಞಾನಿಕ ಥ್ರಿಲ್ಲರ್ ನಾಟಕ ಚಿತ್ರ ಆಗಿತ್ತು. ಬೇರೆ ಬೇರೆ ಭಾಷೆಗಳಿಗೆ ರೀಮೇಕ್ ಕೂಡ ಆಯಿತು. ಸತೀಶ್ ನೀನಾಸಮ್ ಅವರು, ಶ್ರುತಿ ಹರಿಹರನ್ ಅವರು ಅದ್ಭುತವಾಗಿ ನಟನೆಯನ್ನು ಮಾಡಿ ಈ ಚಿತ್ರವನ್ನು ಸಕ್ಸಸ್ ಯಶಸ್ಸಿನ ಹಾದಿಯಲ್ಲಿ ಕರ್ಕೊಂಡು ಹೋದರು. ಇದೇ ರೀತಿ ಚಿತ್ರಗಳು ನಿಮಗೂ ಕೂಡ ಇಷ್ಟ ಆಯಿತಾ? ನಮಗೆ ಸಂದೇಶವನ್ನು ಕಳಿಸ್ಬೋದು. ಕೆಲವೊಂದು ಸಂದೇಶಗಳು ನಮಗೆ ಬಂದಿದೆ, ಯಾರೆಲ್ಲ ಸಂದೇಶಗಳನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ, ನಮಗೆ ಶೃಂಗಾರ ಕಾವ್ಯ ತುಂಬ ಇಷ್ಟ ಅಂತ ಹೇಳಿ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ರೂಪಾ, ಲಕ್ಷ್ಮೀಕಾಂತ್, ಯಶವಂತ್, ತೇಜಸ್ವಿನಿ ಇವರೆಲ್ಲರೂ ಶಿರಾಯಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಒಳ್ಳೆ ಒಳ್ಳೆ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀರಿ ಅಂತ ಹೇಳಿ ರಾಜಾರಾಮ್, ವಸುಧಾ, ಮಂಜೇಶ್ವರ್ ಇವರು ಕಾಸರಗೋಡಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ತುಂಬಾ ಧನ್ಯವಾದಗಳು. ಹಾಗೆ ಹರೀಶ್, ಮಂಜುಶ್ರೀ ಇವರು ಸಿ ಕೆ ಬಾಡಿ ಭದ್ರಾವತಿಯಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಯಾರೆಲ್ಲ ಸಂದೇಶಗಳನ್ನು ಕಳಿಸಿದ್ದೀರಿ ಎಲ್ಲರಿಗೂ ಧನ್ಯವಾದಗಳು. ನಿಮಗೂ ಕೂಡ ಅದ್ಭುತವಾದಂತಹ ಚಿತ್ರಗಳ ಬಗ್ಗೆ ಏನಾದರೂ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚ್ಕೋಬೇಕು ಅಂತ ಇದ್ರೆ ನಮ್ಮೊಂದಿಗೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಸೊಗಸಾದ ಗೀತೆ ವಿಜಯಪ್ರಕಾಶ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ, ಕಾಂತಾರ ಚಿತ್ರದಿಂದ ಕೇಳ್ತಾರೆ. ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಲ್ಲು.
1: ಸರಿ.

ಸಮಯ 10:57 ಆಗಿದೆ. ಇಂತಹ ಬರಹಗಾರರು ನಿರ್ದೇಶಕರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬೇಕೇ ಬೇಕು, ಏನಂತೀರಾ? ಇಂತಹ ಪ್ರತಿಭೆಗಳು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸಿಗಲಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಭಾನುವಾರ ನಿಮ್ಮನ್ನು ಭೇಟಿಯಾಗ್ತೀನಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ಜಿ ಪ್ರಿಯಾಂಕಾ ಟಾಟಾ ಬಾಯ್ ಬಾಯ್ ಹೇಳೋ ಹೊತ್ತು ಆಗಿದೆ. ನಿಮ್ಮೆಲ್ಲರಿಗೂ ಹ್ಯಾವ್ ಎ ನೈಸ್ ವೀಕೆಂಡ್, ಹಾಗೆ ಹ್ಯಾವ್ ಎ ನೈಸ್ ಡೇ ಅಂತ ಹೇಳ್ತಾ ನಾನು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸಮಯ 10:57 ಟ್ಯೂನ್ ಮಾಡಿ, ಇದು FM ರೈನ್ಬೋ 101.3 ಕನ್ನಡ ಕಾಮನಬೆಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಕನ್ನಡದ ಒಂದೊಂದು ನುಡಿಯು ಕಿಡಿಯಾಗಬೇಕು, ಸಿಡಿಲಾಗಬೇಕು, ನಕ್ಷತ್ರವಾಗಬೇಕು, ಅಮೃತ ಬಿಂದುವಾಗಬೇಕು. ಇದು ನಮ್ಮ ಆಶೆ.

0: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
0: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್.

ಜಮ್ ತರಿ ಜಗ ತರಿ ಜನ ಜನ ತಜ್ಜನ್ ತಜ್ಜಮ್ಮ ತಜ್ಜನ್ ತಗ ದಂಗ ಗುರುಡಂ ಕಳೆದ ಗುರುಡಂ ತಗ ದಂಗ ಗುರುಡಂ ಪಾಖಾ ನಾರಂಗಿ ಕಿ ಪಾಖಾ ಪಾತಾ ಚಿಮಟಾ ರಂಗಿ ಚಾಲಾ ಜೈಸೆ ಮಸ್ತ್ ಶರಾಬಿ ಹಾಲತ್ ರಂಗ್ ಬಿರಂಗ್.

ಕಟುವವೈ ಇಲಾಖೋ

ಎಸ್, 11:07 ಆಗಿದೆ. ಆಪ್ಕಿ ಪಸಂದ್ ಟ್ಯೂನ್ ಮಾಡಿದ್ದೀರಾ ನೀವೆಲ್ಲರೂ ಕೂಡ. ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು, ಇದು ಹಿಂದಿ ಹಾಡುಗಳ ರಿಕ್ವೆಸ್ಟ್ ಶೋ. ಹಿಂದಿ ಹಾಡುಗಳು ನಿಮ್ಗೆ ಇಷ್ಟ ಆಯಿತು ಅಂತಂದ್ರೆ ಹೆಚ್ಚೇನು ಕಷ್ಟಪಡಬೇಕಾಗಿಲ್ಲ, ಇಲ್ಲಿ ಒಂದು ಸಂದೇಶವನ್ನು ಕಳಿಸಿದ್ರೆ ಸಾಕು. 9408090013 ಈ ಸಂಖ್ಯೆಗೆ ಸಂದೇಶವನ್ನು ಕಳಿಸಿದ ಕೂಡಲೇ ನಿಮಗೋಸ್ಕರ ನಿಮಿಷದ ಹಾಡು ಪ್ರಸಾರ ಆಗುತ್ತೆ ಎಫ್ ಎಂ ರೈನ್ಬೋದಲ್ಲಿ. ಚರಸ್ ಚಿತ್ರದ ಗೀತೆ ಇದು, ಆನಂದ್ ಬಕ್ಷಿ ಅವರ ಸಾಹಿತ್ಯ ಮತ್ತು ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬರ್ತಾ ಇರುವಂತಹ ಮೊಹಮ್ಮದ್ ರಫಿ ಮತ್ತು ಲತಾ ಮಂಗೇಶ್ಕರ್, ಆನಂದ್ ಬಕ್ಷಿ ಇವರೆಲ್ಲರೂ ಕೂಡ ಹಾಡಿರುವಂತಹ ಗೀತೆ ಕೇಳೋಣ, ಬನ್ನಿ.

ಕೇಳ್ತಾ ಇದ್ದೀರಾ ಎಫ್ ಎಂ ರೈನ್ಬೋ, 11:14 ಆಗಿದೆ. ಎಸ್, ಇದು ಆಪ್ಕೆ ಪಸಂದ್ ಕಾರ್ಯಕ್ರಮ. ಆಪ್ಕೆ ಪಸಂದ್ ಕಾರ್ಯಕ್ರಮದಲ್ಲಿ ನಮಗೋಸ್ಕರ ಹಾಡು ಪ್ರಸಾರ ಮಾಡ್ರಿ ಅಂತ ಸಾಕಷ್ಟು ಜನ ಸಂದೇಶವನ್ನ ಕಳಿಸಿದ್ದೀರಾ. ಸಂದೇಶ ಕಳಿಸಿದ್ದಾರೆ ವಿಲಿಯಂ ಪರ್ಲಡ್ಕ ಅವರು, ಪುತ್ತೂರಿನಿಂದ ಕಳಿಸ್ತಾ ಒಂದು ಹಾಡಿಗೋಸ್ಕರ ರಿಕ್ವೆಸ್ಟ್ ಮಾಡಿದ್ದಾರೆ. ಸುಧಾ ಜಯಶ್ರೀ ಸುನೀಲ್ ರಾಜಾಜಿನಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಸಪ್ರೇಮ್ ನಮಸ್ಕಾರ್ ಅಂತೇಳಿ ಹೀರಾಮಣಿ ವರ್ಮಾ, ಪಾರಸ್ ಮಣಿ ವರ್ಮಾ, ಪುಷ್ಪೇಂದ್ರ ಮಣಿ ವರ್ಮಾ ಮತ್ತು ನೋಖೇಲಾಲ್ ವರ್ಮಾ ಇವರೆಲ್ಲರೂ ಕೂಡ ಛತ್ತೀಸ್ಗಢದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸೊ ಅಲ್ಲಿಂದ ಸಂದೇಶ ಕಳಿಸ್ತಾ ನಮ್ಮ ಕಾರ್ಯಕ್ರಮ ಕೇಳಿಸ್ಕೊಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇನ್ನು ರಘುನಾರಾಯಣ್ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ತಾ ಹಾಡಿಗೋಸ್ಕರ ರಿಕ್ವೆಸ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು. ಎನ್ ಆರ್ ಪ್ರಸಾದ್ ಮತ್ತು ಅಖಿಲ ಪ್ರಸಾದ್ ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸ್ತಾ ಹಾಡಿಗೋಸ್ಕರ ರಿಕ್ವೆಸ್ಟ್ ಮಾಡಿದ್ದಾರೆ. ಸುಭಾನ್ ಕೋರಿ ಹಂಪಸಾಗರದಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಮತ್ತಾರು, ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ ಇವರೆಲ್ಲರೂ ಕೂಡ ಸಂದೇಶವನ್ನು ಕಳಿಸ್ತಾ ಮಂಡ್ಯದಿಂದ ಹಾಡಿಗೋಸ್ಕರ ರಿಕ್ವೆಸ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ನಿಮ್ಮೆಲ್ಲರ ಸಂದೇಶಕ್ಕೋಸ್ಕರ. ನಿಮಗೋಸ್ಕರ ಒಂದು ಹಳೆಯ ಚಿತ್ರಗೀತೆ, ಅಂದರೆ 50ರ ದಶಕದ ಹಾಡು ಇದು. ಹೌರಾ ಬ್ರಿಜ್ ಚಿತ್ರದ ಗೀತೆ, ಆಶಾ ಭೋಸ್ಲೆಯವರ ಧ್ವನಿಯಲ್ಲಿಯೇ.

0: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಸಮಯ 11:26 ಆಗ್ತಾ ಇದೆ. ಆಪ್ಕಿ ಪಸಂದ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ಸರಿಯಾಗಿ 11:30 ಸ್ಟಂಪ್ಡ್ ಪ್ರಾಯೋಜಿತ ಕಾರ್ಯಕ್ರಮವನ್ನ ದೆಹಲಿ ಕೇಂದ್ರದಿಂದ ಕೇಳಬಹುದು. ಇನ್ನೊಂದು ಹಾಡಿನ ಅವಕಾಶ ಇದೆ ಕೇಳೋದಕ್ಕೆ. ಪಹಲಿ ತಾರೀಖ್ ಚಿತ್ರದ ಗೀತೆ ಆಯ್ಕೆ ಮಾಡಿಕೊಂಡಿದ್ದೀನಿ. ದಿಲೀಪ್ ಕಲ್ಯಾಣಕರ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಸುಧೀರ್ ಫಡ್ಕೆ ಇವರ ಒಂದು ನೆನಪಿನಲ್ಲಿ ಈ ಹಾಡು ಬೇಕೇ ಬೇಕು, ಕೇಳಿಸಲೇಬೇಕು ನೀವು ಅಂತೇಳಿ. ಸೊ ಪಹಲಿ ತಾರೀಖ್ ಅನ್ನುವಂಥ ಈ ಒಂದು ಸಿನಿಮಾದ ಹೆಸರನ್ನ ಕೇಳಿದ ಕೂಡಲೇ ನನಗೆ ನೆನಪಾಗ್ತಾ ಇದೆ. ಕನ್ನಡದಲ್ಲೂ ಕೂಡ ಮೊದಲ ತೇದಿ ಅನ್ನುವಂಥ ಒಂದು ಸಿನಿಮಾ ಇತ್ತಲ್ಲ ಅಂತ ಹೇಳಿ ಥಟ್ಟಂತ ನೆನಪಾಯಿತು. ತಮಿಳಲ್ಲೂ ಕೂಡ ಇದೇ ಸಿನಿಮಾ ಇತ್ತು. ಹಾಗಾಗಿ ಒಂದೇ ಕಂಟೆಂಟಿನ ಬೇರೆ ಬೇರೆ ಭಾಷೆಯ ಎಷ್ಟೋ ಸಿನಿಮಾಗಳು ಆಗಿನ ಕಾಲದಲ್ಲೂ ಇತ್ತು ಅನ್ನುವಂಥದ್ದು ಹೀಗೆ ಏನೋ ಮನಸ್ಸಿಗೆ ಬಂತು. ಸೊ ಕೇಳೋಣ ಬನ್ನಿ ಈ ಒಂದು ಸುಂದರವಾದಂತಹ ಅಪರೂಪದ ಗೀತೆ.
1: दिन है सुहाना आज

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
1: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
3: ಪಿಎಂ ಜಯ ಅಬ್ ಗರೀಬೋ ಕೆ ಜಯ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ

0: ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
2: ಆಕಾಶವಾಣಿ
3: ಎಸ್ 11:50 ಆಗಿದೆ. ಆಪ್ಕಿ ಪಸಂದ್ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೀನಿ. ಮುಂದಿನ ಗೀತೆ ನೀವೇ ಮೆಚ್ಚಿರುವಂತಹ ತೂ ಮೇರಿ ಜಿಂದಗಿ ಹೇ ಅನ್ನುವಂತಹ ಹಾಡು ಆಶಿಕಿ ಚಿತ್ರದಿಂದ ಕೇಳೋಣ, ಬನ್ನಿ.

ಆಪ್ಕಿ ಪಸಂದ್ ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಬಂದಿದ್ದೀವಿ. ದೂರ ಚಿತ್ರದ ಗೀತೆ ನಿಮಗೋಸ್ಕರ ಪ್ರಸಾರ ಆಗ್ತಾ ಇದೆ. ಸೊ ಇದಾಗಿತ್ತು ನಮ್ಮ ಇವತ್ತಿನ ಆಪ್ಕಿ ಪಸಂದ್. ಪ್ರತಿನಿತ್ಯ ಈ ಕಾರ್ಯಕ್ರಮ ಇದ್ದೇ ಇರುತ್ತೆ. 11 ಗಂಟೆಯಿಂದ 12 ಗಂಟೆವರೆಗೂ ನಿಮಿಷದ ಹಿಂದಿ ಹಾಡುಗಳನ್ನು ಇಲ್ಲಿ ಕೇಳಬಹುದು. ನೀವು ಇದಕ್ಕೋಸ್ಕರ ಮಾಡಬೇಕಾಗಿರೋದಿಷ್ಟೇ, 9480910013 ಈ ಸಂಖ್ಯೆಗೆ ಸಂದೇಶವನ್ನು ಕಳಿಸಿ ನಿಮಿಷದ ಹಾಡುಗಳನ್ನು ಕೇಳಿ ಎಂಜಾಯ್ ಮಾಡಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ನೇಹಿತರೆ, ಈಗ ಧಾರವಾಡ ಕೇಂದ್ರದಿಂದ ವಾರ್ತಾ ಪ್ರಸಾರ.
2: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಇಂದು ದೇವಶಯನಿ ಆಷಾಢ ಏಕಾದಶಿ. ಮಹಾರಾಷ್ಟ್ರ ಕರ್ನಾಟಕದ ಗಡಿ ಸೋಲಾಪುರ್ ಜಿಲ್ಲೆ ಪಂಢರಪುರದ ಕನ್ನಡ ರಾಜ ಶ್ರೀ ವಿಠ್ಠಲ ರುಕ್ಮಾಯಿ ಮಂದಿರದಲ್ಲಿ ಇಂದು ಚಾತುರ್ಮಾಸ್ಯದ ವಿಶೇಷ ಪೂಜೆ ಉತ್ಸವಕ್ಕೆ ವಿದ್ಯುಕ್ತ ಚಾಲನೆ ದೊರೆತಿದೆ. ಸಂತ ಜ್ಞಾನೇಶ್ವರ, ಸಂತ ತುಕಾರಾಮರ ಪಾದುಕೆಗಳು, ತುಳಸಿಕಟ್ಟೆಯನ್ನು ಹೊತ್ತ ಲಕ್ಷಾಂತರ ವಾರ್ಕರಿ ಸಂತರು ದಿಂಡಿಗಳೊಂದಿಗೆ ಪಾದಯಾತ್ರೆ ಮೂಲಕ ಪಂಢರಪುರ ತಲುಪಿದ್ದಾರೆ. ಚಂದ್ರಭಾಗಾ ನದಿಯಲ್ಲಿ ಮಿಂದು ಶ್ರೀ ಪಾಂಡುರಂಗ ರುಕ್ಮಿಣಿ ದರ್ಶನ ಪಡೆಯುತ್ತಿದ್ದಾರೆ. ಧಾರವಾಡದ ಜ್ಞಾನೇಶ್ವರ ನಗರದ ಶ್ರೀ ಕನ್ನಡ ವಿಠಲ ರುಕ್ಮಿಣಿ ಮಂದಿರದ ಅಧ್ಯಕ್ಷ ಮಾರುತಿರಾವ್ ಭೀಸೆ ಮಂದಿರದಲ್ಲಿ ಆಯೋಜಿಸಿರುವ ಕಾರ್ಯಕ್ರಮದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
3: ಶ್ರೀ ಕನ್ನಡ ವಿಠಲ್ ರುಕ್ಮಿಣಿ ಮಂದಿರ ವತಿಯಿಂದ ಪಾದಯಾತ್ರೆಯನ್ನು ಹಮ್ಮಿಕೊಂಡಿರುತ್ತೇವೆ. ಪಾಂಡುರಂಗನ ಪವಿತ್ರ ಜ್ಯೋತಿಯನ್ನು ಬೆಳಗಿಸಿ ದತ್ತಾತ್ರಿ ಗುಡಿಯಿಂದ ನಮ್ಮ ದೇವಸ್ಥಾನದವರೆಗೆ 5 ಕಿಲೋಮೀಟರ್ ನಿಂದ ನಡೆದುಕೊಂಡು ಬರುತ್ತಿದ್ದೇವೆ. ಪಂಢರಪುರದಲ್ಲಿ ಇರುವ ಹಾಗೆ ಧಾರವಾಡದಲ್ಲಿಯೂ ಸಹ ಜ್ಞಾನೇಶ್ವರ ನಗರದಲ್ಲಿ ಇದೇ ಮಾದರಿಯಲ್ಲಿ ಕಟ್ಟಡ ನಿರ್ಮಾಣವಾಗುತ್ತಿದೆ. ಪಂಢರಪುರದಲ್ಲಿ ಲಕ್ಷಾಂತರ ಜನರಿಗೆ ಸೇರುತ್ತಾರೆ, ಅವರೆಲ್ಲರಿಗೂ ಇಲ್ಲಿ ಅನುಕೂಲವಾಗಬೇಕೆಂದು ನನ್ನ ಆಶಯ.
2: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಮಧ್ಯಾಹ್ನ 12:30 ಚಿತ್ರದುರ್ಗದ ಶ್ರೀ ಮುರುಘರಾಜೇಂದ್ರ ಬೃಹನ್ಮಠದ ಅನುಭವ ಮಂಟಪದಲ್ಲಿ ಬೆಂಗಳೂರು ಕಂದಾಯ ವಿಭಾಗದ ವಿವಿಧ ಜಿಲ್ಲೆಗಳ ಅಭಿವೃದ್ಧಿ ಕಾಮಗಾರಿಗಳು ಹಾಗೂ ಅನುಷ್ಠಾನದ ಪ್ರಗತಿಯನ್ನು ಅಧಿಕಾರಿಗಳೊಂದಿಗೆ ಪರಿಶೀಲಿಸಲಿದ್ದಾರೆ. ಕರ್ನಾಟಕ ಲೇಖಕಿಯರ ಸಂಘ ನೀಡುವ 2025 ಹಾಗೂ 26ನೇ ಸಾಲಿನ ಡಾ ಅನುಪಮಾ ನಿರಂಜನ್ ಪ್ರಶಸ್ತಿಗೆ ಲೇಖಕಿಯರಾದ ಎಪಿ ಮಾಲತಿ ಹಾಗೂ ಎಂಎಸ್ ವೇದ ಆಯ್ಕೆಯಾಗಿದ್ದಾರೆ. ಪ್ರಶಸ್ತಿ 10,000 ರೂಪಾಯಿ ನಗದು ಹಾಗೂ ಫಲಕವನ್ನು ಒಳಗೊಂಡಿದೆ ಎಂದು ಸಂಘದ ಅಧ್ಯಕ್ಷೆ ಡಾ ಆರ್ ಸುನಂದಮ್ಮ ತಿಳಿಸಿದ್ದಾರೆ. ರಾಜ್ಯ ನ್ಯಾಯಾಂಗದ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಆಗಸ್ಟ್ 1 ಹೈಕೋರ್ಟ್ ಪೀಠದಲ್ಲಿ ಮಹಿಳಾ ನ್ಯಾಯಮೂರ್ತಿಗಳೇ ಎಲ್ಲ ಕಲಾಪಗಳನ್ನು ನಡೆಸಿಕೊಡಲಿದ್ದಾರೆ. ಧಾರವಾಡ ಹೈಕೋರ್ಟ್ ಪೀಠದಲ್ಲಿ ಒಟ್ಟು 10 ಮಹಿಳಾ ನ್ಯಾಯಮೂರ್ತಿಗಳ ನೇತೃತ್ವದ ಪೀಠಗಳು ಇಡೀ ದಿನದ ಕಲಾಪ ನಡೆಸಲಿವೆ. ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ಅವರ ಆದೇಶದಂತೆ ಹೈಕೋರ್ಟ್ ರಿಜಿಸ್ಟ್ರಾರ್ ವಾಸುದೇವ್ ರೋಣ್ ಅಧಿಸೂಚನೆ ಹೊರಡಿಸಿದ್ದಾರೆ. ಕಾರ್ಗಿಲ್ ವಿಜಯೋತ್ಸವವನ್ನು ನಾಳೆ ದೇಶಾದ್ಯಂತ ಆಚರಿಸಲಾಗುತ್ತಿದೆ. ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಕಾರ್ಗಿಲ್ ವಿಜಯ್ ದಿವಸ್ ಪ್ರಧಾನ ಕಾರ್ಯಕ್ರಮವನ್ನು ಬೆಂಗಳೂರಿನ ರಾಷ್ಟೀಯ ಸೈನಿಕ ಸ್ಮಾರಕದಲ್ಲಿ ನಾಳೆ ಬೆಳಗ್ಗೆ 8:45 ಆಯೋಜಿಸಿದೆ ಎಂದು ವಿಶ್ರಾಂತ ಫ್ಲೈಟ್ ಲೆಫ್ಟಿನೆಂಟ್ ಎಂಎಸ್ ಲೋಲಾಕ್ಷ ತಿಳಿಸಿದ್ದಾರೆ. ಧಾರವಾಡದ ಕಾರ್ಗಿಲ್ ಸ್ತೂಪದಲ್ಲಿ ಕಾರ್ಗಿಲ್ ಸ್ಮಾರಕ ಸಮಿತಿ ನಾಳೆ ಬೆಳಗ್ಗೆ 11 ಹುತಾತ್ಮ ಯೋಧರಿಗೆ ಗೌರವ ನಮನ ಹಾಗೂ ಕಾರ್ಗಿಲ್ ವಿಜಯೋತ್ಸವ ಆಯೋಜಿಸಿದೆ ಎಂದು ಸಮಿತಿಯ ಅಧ್ಯಕ್ಷ ಚಂದ್ರಶೇಖರ್ ಅಮೀನಗಡ್ ತಿಳಿಸಿದ್ದಾರೆ. ಕೋಲಾರ ನಗರಸಭೆಯ ಯರಗೋಳ್ ಅಣೆಕಟ್ಟೆ ವಿದ್ಯುತ್ ಪರಿವರ್ತಕ ಸುಟ್ಟ ಹಿನ್ನೆಲೆ ಕುಡಿಯುವ ನೀರು ಪೂರೈಕೆಯಲ್ಲಿ ಇಂದಿನಿಂದ 31ರವರೆಗೆ 7 ಕಾಲ ವ್ಯತ್ಯಯವಾಗಲಿದೆ ಎಂದು ಪ್ರಕಟಣೆ ತಿಳಿಸಿದೆ. ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ನ 136ನೇ ಆವೃತ್ತಿ ನಾಳೆ ಭಾನುವಾರ ಬೆಳಗ್ಗೆ 11 ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಮನದ ಮಾತುಗಳನ್ನು ದೇಶ ವಿದೇಶಗಳ ಭಾರತೀಯರೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಹಿಂದಿ ಅವತರಣಿಕೆ ಬಳಿಕ ಕನ್ನಡ ಅನುವಾದ ಮನದ ಮಾತು ಬಿತ್ತರಗೊಳ್ಳಲಿದೆ. ಕೊಡಗು ಜಿಲ್ಲೆಯಲ್ಲಿ ಕಳೆದ ಜನವರಿಯಿಂದ ಇಲ್ಲಿಯವರೆಗೆ 144 ಹಾವು ಕಡಿತದ ಪ್ರಕರಣಗಳು ವರದಿಯಾಗಿವೆ. ಜಿಲ್ಲೆಯ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆಂಟಿವೆನಮ್ ದಾಸ್ತಾನು ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಸತೀಶ್ ತಿಳಿಸಿದ್ದಾರೆ. ಮಾಜಿ ಸಚಿವ ಸಿ ವೀರಣ್ಣ ನಿಧನರಾಗಿದ್ದಾರೆ. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಬುಕ್ಕಪಟ್ಟಣದಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಮುಂಬರುವ ಏಷ್ಯನ್ ಗೇಮ್ಸ್ಗೆ ಆಯ್ಕೆಯಾಗಿರುವ ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯ ಪೋಲ್ವಾಲ್ಟ್ ಅಥ್ಲೀಟ್ ಸಿಂಧುಶ್ರೀ ಅವರಿಗೆ ಕ್ರೀಡಾ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ 3 ಲಕ್ಷ ರೂಪಾಯಿ ಮೌಲ್ಯದ ಅಂತಾರಾಷ್ಟೀಯ ಮಟ್ಟದ 3 ಪೋಲ್ಗಳನ್ನು ವಿತರಿಸಿ 5 ಲಕ್ಷ ರೂಪಾಯಿ ಪ್ರೋತ್ಸಾಹ ಧನ ನೀಡಿ ಬೆಂಗಳೂರಿನಲ್ಲಿ ಶುಭ ಹಾರೈಸಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ 10,11,946 ಗಣತಿ ನಮೂನೆಗಳ ಗಣಕೀಕರಣ ಪೂರ್ಣಗೊಂಡಿದೆ ಎಂದು ಅಪರ ಜಿಲ್ಲಾಧಿಕಾರಿ ಸಿದ್ದರಾಮೇಶ್ವರ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ 5,943 ಮತದಾರರು ತಮ್ಮ ಎನ್ಯುಮರೇಷನ್ ಅರ್ಜಿಗಳನ್ನು ಆನ್ಲೈನ್ ಮೂಲಕ ಸಲ್ಲಿಸಿದ್ದಾರೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
3: Get ready to turn back the dial. Turn up the memories.
4: FM Rainbow brings your former favorites back.
3: Spinning Bollywood hits over gupshup.
5: Arre abhi to party shuru hui hai.
4: Every Saturday and Sunday from 12 to 1:10.
6: Pani da kesariya tera.
4: Let's soundtrack your weekend with Rainbow Reverb.
7: Because some songs and some voices never fade.

0: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: Get ready to turn back the dial. Turn up the memories.
2: FM Rainbow brings your former favorites back.
1: Spinning Bollywood hits over gupshup.
3: Arey abhi to party shuru hui hai.
2: Every Saturday and Sunday from 12 to 1:10.
4: Pani da kesariya tera.
2: Let's soundtrack your weekend with Rainbow River.
5: Because some songs and some voices never fade.

0: ಸಮಯ 1:02 ಆಗ್ತಾ ಇದೆ. ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು ಕೇಳ್ತಾ ಇದ್ದೀರಾ. ಎಸ್, ಈ ಸಮಯ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಗೊತ್ತು, ಇದು ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮ. ಕರೆ ಮಾಡಿ ನಮ್ಮ ಜೊತೆಗೆ ಒಂದು ರೆಸಿಪಿಯನ್ನ ಹಂಚಿಕೊಳ್ಳೋದಕ್ಕೆ ಇವತ್ತು ಯಾರಿದ್ದಾರೆ ನೋಡುವಂತ ಸಮಯ. ಬನ್ನಿ, ಅವರಿಗೆ ಹಾಯ್ ಹಲೋ ವೆಲ್ಕಮ್ ಹೇಳೋಣ. ನಮಸ್ಕಾರ.
1: ನಮಸ್ಕಾರ.
0: ನಮಸ್ಕಾರ. ಅನಿತಾ ಅಲ್ವಾ ನಿಮ್ಮ ಹೆಸರು ಮೇಡಮ್?
1: ಹೌದು, ಅನಿತಾ.
0: ಅನಿತಾ ಅವ್ರು ಏನ್ ಮಾಡ್ತಾ ಇರೋದು?
1: ನಾನು ಟೀಚರ್ ಆಗಿದ್ದೀನಿ.
0: ಓ, ಟೀಚರ್. ಎಷ್ಟನೇ ಕ್ಲಾಸಿನ ಮಕ್ಕಳಿಗೆ ನೀವು ಪಾಠ ಹೇಳ್ಕೊಡ್ತೀರಿ?
1: ನಾನು 8ನೇ ಕ್ಲಾಸ್ ವರೆಗೂ.
0: ಅಂದ್ರೆ 8ನೇ ಕ್ಲಾಸ್ ವರೆಗೂ ಅಂದ್ರೆ ಎಲ್ಲಿಂದ?
1: 6ರಿಂದ 8ನೇ ಕ್ಲಾಸ್.
0: 6ರಿಂದ 8ನೇ ಕ್ಲಾಸ್ ವರೆಗೂ ಪಾಠ ಮಾಡ್ತೀರಾ ನೀವು? ಓಕೆ.
1: ಹೌದು, ಕಂಪ್ಯೂಟರ್ ಸಬ್ಜೆಕ್ಟ್ ಪಾಠ ಮಾಡ್ತೀನಿ.
0: ಹಾ, ಓಕೆ ಓಕೆ. ಸೊ ಮಕ್ಕಳಿಗೆ ನೀವು ಪಾಠ ಮಾಡ್ತಾ ಇರ್ಬೇಕಾದ್ರೆ ಜೊತೆಗೆ ಅವರ ಫುಡ್ ಹ್ಯಾಬಿಟ್ಸ್ ಕೂಡ ನೀವು ಗಮನಿಸ್ತಾ ಇರ್ತೀರಾ ಅಲ್ವಾ? ಅದು ಕೂಡ ಒಂದು ಭಾಗ ನಿಮ್ಮ ಒಂದು ಶಾಲೆಯಲ್ಲಿ ಅಂತ ಹೇಳಿದ್ರಿ. ಅಂದ್ರೆ ಅವ್ರು ಯಾವ ರೀತಿ ಮಕ್ಕಳು ಫುಡ್ ಅನ್ನ ಇಷ್ಟಪಟ್ಟು ತಿಂತಾರಾ ಅಥವಾ ಅರ್ಧಂಬರ್ಧ ತಿಂದು ಬಿಡೋದು, ಈ ರೀತಿ ಆ ವಯಸ್ಸಿನ ಮಕ್ಕಳು ಕೂಡ ಮಾಡ್ತಾರ?
1: ಹೌದು ಹೌದು, 8ನೇ ಕ್ಲಾಸ್ ವರೆಗೂ ಮಕ್ಕಳು ಅದೇ ತರಾನೇ. ಅವರಿಗೆ ಏನ್ ತಿನ್ಬೇಕು, ಯಾವ ರೀತಿ ಒಳ್ಳೆ ಆಹಾರ ಯಾವ್ದು ನಾವು ಹೇಳ್ಕೊಡ್ತಾ ಇರ್ತೀವಿ ಹೆಲ್ದಿ ಫುಡ್ ತಿನ್ಬೇಕು ಅಂತ, ಆದ್ರೂ ಎಲ್ಲರೂ ಚಿಪ್ಸ್ ಕುರ್ಕುರೆ ಆ ತರದ್ದೇ ಇಷ್ಟ ಪಡ್ತಾರೆ. ಸಿಹಿ ತಿಂಡಿ ಇಷ್ಟ ಪಡ್ತಾರೆ.
0: ಸಿಹಿ ತಿಂಡಿ ಜಾಸ್ತಿ ಇಷ್ಟ ಆಗುತ್ತೆ. ಓಕೆ ಓಕೆ ಓಕೆ. ಸೊ ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮಕ್ಕೆ ನೀವು ಕಾಲ್ ಮಾಡಿದ್ದೀರಾ. ನೀವು ಇವತ್ತು ನನ್ನ ಜೊತೆ ಯಾವ ಒಂದು ರೆಸಿಪಿಯನ್ನ ಹಂಚಿಕೊಳ್ತೀರಾ ಮೇಡಮ್?
1: ಹಾ, ನಾನು ಈ ರೀತಿ ಮಕ್ಕಳಿಗೆ ಇಷ್ಟ ಆಗೋ ರೀತಿ, ಜೊತೆಗೆ ಇದು ಅಥೆಂಟಿಕ್ ಸೌತ್ ಇಂಡಿಯನ್ ಫುಡ್ ಆಗಿರೋದ್ರಿಂದ ಇದರಲ್ಲಿ ಹೆಲ್ತಿ ಫುಡ್ ಅಂತಾನೆ ಹೇಳ್ಬೋದು. ಮಕ್ಕಳಿಗೆ ಇಷ್ಟ ಆಗೋ ತರ ಸಿಹಿನೂ ಇರುತ್ತೆ. ಆ ತರ ಒಂದು ಇದು ಕರ್ನಾಟಕ, ತಮಿಳ್ನಾಡು ಮತ್ತೆ ಕೇರಳ ಮೂರು ಸ್ಟೇಟ್ ಅಲ್ಲೂ ಇದು ಪ್ರಚಲಿತ ಇದೆ. ಆದ್ರೆ ಅದನ್ನ ಅದರದ್ದು ಬೇರೆ ಬೇರೆ ರೀತಿ ಮಾಡ್ಬೋದು. ನಾನೊಂದು ಶಾರ್ಟ್ ಕಟ್ ಮೆಥಡ್ ತರ ಮಾಡ್ಕೊಂಡ್ಬಿಟ್ಟಿದ್ದೀನಿ ಇದನ್ನ, ಯಾಕಂದ್ರೆ ಕೆಲ್ಸಕ್ಕೆ ಹೋಗೋ ಸಮಯಕ್ಕೆ ಬೇಗ ಬೇಗ ಮಾಡ್ಬೇಕಲ್ವಾ,
0: ಹಾಗಾಗಿ
1: ಒಂದು ತಕ್ಷಣಕ್ಕೊಂದು ಬೆಳಗಿಂದ ಬ್ರೇಕ್ಫಾಸ್ಟ್ ತರ ಮಾಡ್ಕೊಳ್ಳೋಕೆ.
0: ಏನ್ ಹೆಸರು ಇದರದ್ದು?
1: ಹೆಸರು ಎಲೆಯಪ್ಪಂ ಅಂತ, ಕೇರಳದಲ್ಲಿ ಎಲೆಯಪ್ಪಂ ಅಂತಾರೆ. ನಾವು ಕನ್ನಡದಲ್ಲಿ ಬೇಕಾದ್ರೆ ಅದನ್ನ ಕಡುಬು ಅಂತ ಹೇಳ್ಬೋದು.
0: ಗಣೇಶ
1: ಹಬ್ಬ ಆ ಟೈಮಲ್ಲಿ ಮಾಡ್ತಾರಲ್ಲ ಕಡುಬು, ಕಾಯಿ ಬೆಲ್ಲ ತುಂಬಿಸಿ ಕಡುಬು ಮಾಡ್ತಾರೆ,
0: ಹಬೆಯಲ್ಲಿ ಬೇಯಿಸಿ ಮಾಡುವಂತದ್ದು. ಹೆಲ್ದಿ?
1: ಹೌದು ಹೌದು, ಇದು ಕರ್ದಿರೋ ದಲದಲ್ಲಿ ಇರೋದ್ರಿಂದ, ಹಬೆಯಲ್ಲಿ ಬೇಯಿಸಿರೋದ್ರಿಂದ ಹೆಲ್ದಿ ಫುಡ್ ಅನ್ನೋ ಕ್ಯಾಟಗರಿಯಲ್ಲಿ ನಾವು ಹಾಕೋಬಹುದು.
0: ಓಕೆ, ಮೇನ್ ಆಗಿ ಏನ್ ಬೇಕು ರೇಪ್ಪ ಮಾಡೋದಕ್ಕೆ?
1: ಇದಕ್ಕೆ ಬರೀ 4 ಇಂಗ್ರೀಡಿಯಂಟ್ ಬೇಕಾಗಿರೋದು. ನೆನೆಸಿದ ಅಕ್ಕಿ,
0: ಓಕೆ,
1: ಕಾಯಿ ತುರಿ,
0: ಓಕೆ,
1: ಪುಡಿ ಬೆಲ್ಲ,
0: ಓಕೆ,
1: ಹಲಸಿನ ತೊಳೆ.
0: ಹಲಸಿನ ತೊಳೆ?
1: ಹೌದು.
0: ಹಲಸಿನ ತೊಳೆ ಸೀಸನ್ ಇಲ್ಲದೆ ಇರುವಾಗ ಏನ್ ಮಾಡೋದು?
1: ಇಲ್ದಲೇ ಇರುವಾಗ ಬೇಕಂದ್ರೆ ಬಾಳೆಹಣ್ಣು
0: ಹಾಕೋಬಹುದು,
1: ಇಲ್ಲ ಸೌತೆಕಾಯಿನೂ ಹಾಕೋಬಹುದು.
0: ಅಂದ್ರೆ ಈ ಒಂದು ಹಲಸಿನ ತೊಳೆ ಅಥವಾ ಬಾಳೆಹಣ್ಣು, ಸೌತೆಕಾಯಿ ಇವೆಲ್ಲ ಹಾಕೋದ್ರಿಂದ ಸ್ವಲ್ಪ ಸಾಫ್ಟ್ನೆಸ್ ಬರಬಹುದು ಅಂತ ಅನ್ಸುತ್ತೆ.
1: ಹೌದು, ಇದನ್ನ ರುಬ್ಕೋಬೇಕು, ಇಡ್ಲಿ ಹಿಟ್ಟು ತರ ರುಬ್ಕೊಂಡು ಮಾಡೋದು.
0: ಓಕೆ, ಇಷ್ಟನ್ನು ಕೂಡ ನೆನೆಸಬೇಕಾ ಇದನ್ನ ಮೊದಲು?
1: ಅಕ್ಕಿ ರಾತ್ರಿ ನೆನೆಸಿ ಬೆಳಗ್ಗೆ ಮಾಡ್ಕೋಬಹುದು. ನೆನೆಸಿದ ಅಕ್ಕಿ 1 ಕಪ್, ಕಾಯಿ ತುರಿ 1/2 ಕಪ್, ಬೆಲ್ಲ 1 ಕಪ್, ಬೆಲ್ಲ 1 ಕಪ್ 1/2 ಕಪ್, ಅವ್ರ ಇಷ್ಟ ಅನುಗುಣ ಹೇಗಾದ್ರೂ ಬದಲಾಯಿಸ್ಕೋಬಹುದು. ಹಲಸಿನ ತೊಳೆ ಆದ್ರೆ 4-5 ಚೆನ್ನಾಗಿ ಹಣ್ಣಾಗಿರೋದು.

0: ನಾಲ್ಕರಿಂದ ಐದು.
1: ಇಷ್ಟನ್ನು ಹಾಕಿ ರುಬ್ಕೊಂಡು ಇಡ್ಲಿ ಹದಕ್ಕೆ ರುಬ್ಕೊಳ್ಳೋದ ಇದನ್ನ?
0: ಇದಿಷ್ಟನ್ನು ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ರುಬ್ಕೊಂಡು ಇಡ್ಲಿ ಹಿಟ್ಟಿನ ಹದಕ್ಕೆ ತಗೋಬೇಕು. ಆಮೇಲೆ ತುಪ್ಪ ಸೋರಿದ ತಟ್ಟೆ ಮೇಲೆ ಅಥವಾ ಇಡ್ಲಿ ಪಾತ್ರೆ ಮೇಲೆ ಅಥವಾ ತಟ್ಟೆ ಇಡ್ಲಿ ಪಾತ್ರೆ ಇದ್ರೆ ಅದರಲ್ಲಿ ಮಿಶ್ರಣ ಹಾಕ್ಬಿಟ್ಟು 15 ನಿಮಿಷ ಹಬೆಯಲ್ಲಿ ಬೇಯಿಸಿದ್ರೆ ನಮ್ಮ ಸಿಹಿ ತಿಂಡಿ ಸಿದ್ಧ. ಮಕ್ಕಳು ಇಷ್ಟಪಡ್ತಾರೆ.
1: ಓಕೆ, ಇದನ್ನ ಯಾವ್ದ್ರ ಜೊತೆ ತಿನ್ನೋದು? ಚಟ್ನಿ ಜೊತೆ ಇಷ್ಟ ಆಗತ್ತಾ ಅಥವಾ?
0: ಇಲ್ಲ, ಇದಕ್ಕೆ ಬೆಲ್ಲ ಹಾಕಿದೀವಲ್ಲ ಹಾಗೆ ತಿನ್ಬಹುದು.

0: ಹೋಗಕ್ಕಾಗಲ್ಲ
1: ಹೌದು
0: ಅಂತ ಟೈಮಲ್ಲಿ ಇದನ್ ಮಾಡಿದ್ರೆ ಬೇಗ ಆಗ್ಬಿಡುತ್ತೆ. ಅದನ್ನ ತಿನ್ಕೊಂಡು ಮಧ್ಯಾಹ್ನ ಬಾಕ್ಸ್ದು ಬೇರೆ ಏನಾದ್ರು ಇರ್ಬೋದು, ಅವಾಗ ಅಂದ್ರೆ ಒಂದೇ ಸರಿ ಎರಡ್ ಐಟಮ್ ಆಗೋ ತರ ಆಗುತ್ತೆ.
1: ಆಗತ್ತೆ. ಮತ್ತೆ ಅಕ್ಕಿ ಒಂದು ನೆನ್ಸಿರೋದು ಇದ್ರೆ ದಿಢೀರ್ ಅಂತ ಹೇಳಿ ಯಾರಾದ್ರು ನೆಂಟರು ಬಂದ್ರು ಕೂಡ ಮನೆಯಲ್ಲಿ ಒಂದು ರೆಸಿಪಿ ರೆಡಿ ಮಾಡ್ಬೋದು. ಒಂದು 20-25 ನಿಮಿಷಕ್ಕೆ ಕರೆಕ್ಟಾ?
0: ಹಾ ಮಾಡ್ಬೋದು. ನಿಮಗೆ ಹಬೆಯಲ್ಲಿ ಬೇಯಿಸಕ್ ಆಗಿಲ್ಲ ಅಂದ್ರೆ ಇದನ್ನ ದೋಸೆ ತರಬೇಕಾದ್ರೆ ಹಾಕ್ಬಿಟ್ಟು ಅದ್ರ ಮೇಲೆ ಮತ್ತೊಂಚೂರು ಕಾಯಿ ಒಂಚೂರು ಬೆಲ್ಲ ತುರಿ ಮಾಡಿದ್ರೆ ರೋಲ್ ಮಾಡ್ಕೊಟ್ಬಿಟ್ರೆ ಅದು ಅದನ್ನು ಮಾಡ್ಬೋದು.
1: ಈ ನಮ್ಮ ಶಿವಮೊಗ್ಗ ಮಲ್ನಾಡ್ ಕಡೆ ಇಲ್ಲ ಈ ಹಲಸಿನ ಹಣ್ಣಿನ ದೋಸೆ ಎಲ್ಲ ಮಾಡ್ತಾರಲ್ಲ, ನನಗೆ ಅದ್ ನೆನ್ಪಾಗ್ತಾ ಇದೆ.
0: ಹೌದೌದು, ಅದೇ ರೆಸಿಪಿನೇ ಸ್ವಲ್ಪ ನನ್ನ ಅಗತ್ಯಕ್ಕೆ ತಕ್ಕಂಗೆ ನಾನು ಬದಲಾಯಿಸಿ ಮಾಡ್ಕೊಂಡೆ. ಈ ಕಾಯಿ ಬೆಲ್ಲನ ರುಬ್ಬೋ ಬದಲು ಅದನ್ನ ಫಿಲ್ಲಿಂಗ್ ತರ ಹೂರ್ಣ ತರ ಮಾಡಿನು ಮಾಡ್ತಾರೆ. ಅದಕ್ಕೆಲ್ಲ ಸಮಯ ಬೇಕು, ಅಕ್ಕಿನ ಇದನ್ ಮಾಡಿ ಹಿಟ್ಟನ್ನು ಆಡಿ ಅದನ್ನ ಅದ್ರಲ್ಲಿ ಒತ್ಕೊಂಡು ಅದ್ರೊಳಗಡೆ ತುಂಬಿ ಮಾಡೋದು ಸಮಯ ಜಾಸ್ತಿ ಆಗುತ್ತಲ್ಲ, ಅದಕ್ಕೆ ಇದಂದ್ರೆ ಸುಲಭ. ಒಂದ್ಸರಿ ರುಬ್ಬಿಟ್ಟು ಹಬೆಯಲ್ಲಿ ಅದನ್ನ ತಟ್ಟೆಲ್ ಹಾಕಿ ಬೇಯಿಸ್ಬಿಟ್ರೆ ತಿನ್ನಕ್ಕೆ ರೆಡಿ ಇರುತ್ತೆ.
1: ಸೂಪರ್ ಸೂಪರ್, ಬಹಳ ಒಳ್ಳೆ ರೆಸಿಪಿನ ನಮ್ ಜೊತೆ ಹಂಚ್ಕೊಂಡ್ರಿ. ಅದರಲ್ಲೂ ಕೂಡ ಆರೋಗ್ಯವಾಗಿರುವಂತಹ ಬೇಗ ಆಗುವಂತಹ ಹೆಣ್ಮಕ್ಳಿಗೆ ಅದರಲ್ಲೂ ವರ್ಕಿಂಗ್ ವುಮೆನ್ಸ್ ಗೆ ಸಿಕ್ಕಾಪಟ್ಟೆ ಫ್ರೆಂಡ್ಲಿ ಇರುವಂತಹ ರೆಸಿಪಿಯನ್ನು ಹಂಚ್ಕೊಂಡಿದ್ದೀರಾ ಅನಿತಾ ಅವರೇ. ಥ್ಯಾಂಕ್ ಯು ಸೋ ಮಚ್.
0: ಥ್ಯಾಂಕ್ ಯು
1: ಥ್ಯಾಂಕ್ ಯು ಥ್ಯಾಂಕ್ ಯು. ಕೇಳಿದ್ರಲ್ಲ ಸ್ನೇಹಿತರೆ, ಕರೆಯಲಿ ಕೈರುಚಿ ಕಾರ್ಯಕ್ರಮ ಎಫ್ಎಂ ರೈನ್ಬೋದಲ್ಲಿ ಮೂಡಿ ಬಂತು. ನೀವು ಕೂಡ ಕರೆಯಲಿ ಕೈರುಚಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ನನ್ನ ಹತ್ರ ಒಂದು ರೆಸಿಪಿ ಇದೆ ಅದನ್ನ ಹಂಚ್ಕೋಬೇಕು ಅನ್ನೋದಾಗಿದ್ರೆ 9480091013 ಈ ಸಂಖ್ಯೆಗೆ ಸಂದೇಶ ಕಳಿಸಿ.

0: 1:10 ಆಗ್ತಾ ಇದೆ. ಇನ್ನು ಕನ್ನಡದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ಪ್ರಶ್ನೆ ಪತ್ರಿಕೆ ಸೂರ್ಯದೇವ್ ವಿರುದ್ಧ ಸರ್ಕಾರ ಕಠಿಣ ಕ್ರಮ. ಯುವ ಪೀಳಿಗೆಯ ಬೆಂಬಲವೇ ನಮಗೆ ದೊಡ್ಡ ಶಕ್ತಿ, ಪ್ರಧಾನಿ ನರೇಂದ್ರ ಮೋದಿ. ಪರೀಕ್ಷಾ ವ್ಯವಸ್ಥೆಯಲ್ಲಿನ ಸುಧಾರಣೆ ಸಂಬಂಧ ಸಿಜೆಪಿ ನಿಯೋಗದೊಂದಿಗೆ ಸರ್ಕಾರ ಇಂದು ಮತ್ತೊಂದು ಸುತ್ತಿನ ಮಾತುಕತೆ. ಅಸ್ಸಾಂ ಗುಜರಾತ್ನಲ್ಲಿ ಭಾರೀ ಮಳೆ, ಸುರಕ್ಷಿತ ಸ್ಥಳಕ್ಕೆ ಬಾಧಿತ ಜನರ ಸ್ಥಳಾಂತರ. ಉಕ್ರೇನ್ ಮೇಲೆ ಮುಂದುವರಿದ ರಷ್ಯಾ ದಾಳಿ, 15 ಜನರ ಸಾವು, 100 ಹೆಚ್ಚು ಜನರಿಗೆ ಗಾಯ. ಹಾಗೂ ಹರಾರಿಯಲ್ಲಿ ಇಂದು ಭಾರತ ಜಿಂಬಾಬ್ವೆ ನಡುವಿನ 2ನೇ ಟಿ20 ಕ್ರಿಕೆಟ್ ಪಂದ್ಯ, ಸರಣಿ ಜಯದ ವಿಶ್ವಾಸದಲ್ಲಿ ಶ್ರೇಯಸ್ ಅಯ್ಯರ್ ಪಡೆ. ವಾರ್ತೆಗಳ ವಿವರ. ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡುವವರ ವಿರುದ್ಧ ಸರ್ಕಾರ ತೆಗೆದುಕೊಳ್ಳಲಿರುವ ಕಠಿಣ ಕ್ರಮಗಳಿಗೆ ದೇಶದ ಯುವ ಪೀಳಿಗೆ ತೋರಿರುವ ಬೆಂಬಲವೇ ನಮಗೆ ದೊಡ್ಡ ಶಕ್ತಿ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. 2ನೇ ವಿಡಿಯೋ ಸಂದೇಶದಲ್ಲಿ ಈ ಕುರಿತು ಮಾತನಾಡಿರುವ ಅವರು, ಯುವಕರ ಅಭಿಪ್ರಾಯಗಳನ್ನು ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸುತ್ತದೆ ಎಂದು ಹೇಳಿದ್ದಾರೆ. ಪರೀಕ್ಷಾ ವ್ಯವಸ್ಥೆಯನ್ನು ಸಂಪೂರ್ಣ ಪಾರದರ್ಶಕವಾಗಿ ಮುಂದುವರಿಸುವಲ್ಲಿ ಯುವಜನತೆಯ ನಿರಂತರ ಸಂವಾದ ಅಗತ್ಯ ಎಂದು ಅವರು ಒತ್ತಿ ಹೇಳಿದ್ದಾರೆ. ತಡರಾತ್ರಿ ಹಂಚಿಕೊಂಡ ವಿಡಿಯೋ ಮೂಲಕ ಯುವ ಸಮುದಾಯದೊಂದಿಗೆ ನೇರವಾಗಿ ಸಂಪರ್ಕ ಸಾಧಿಸಲು ಸಾಧ್ಯವಾಯಿತು ಎಂದು ಹೆಮ್ಮೆ ವ್ಯಕ್ತಪಡಿಸಿದ್ದಾರೆ. ಪರೀಕ್ಷಾ ವ್ಯವಸ್ಥೆಯಲ್ಲಿ ಸುಧಾರಣೆ ಬೇಡಿಕೆಗಳು ಮತ್ತು ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ತಡೆಗಟ್ಟುವ ಕ್ರಮಗಳ ಕುರಿತು ಸರ್ಕಾರ ಇಂದು ಸಿಜೆಪಿ ನಿಯೋಗದೊಂದಿಗೆ ಮತ್ತೊಂದು ಸುತ್ತಿನ ಚರ್ಚೆ ನಡೆಸಲಿದೆ. ಇದಕ್ಕೂ ಮುನ್ನ ಕೇಂದ್ರ ಸಚಿವರಾದ ಜೆಪಿ ನಡ್ಡಾ ಮತ್ತು ಡಾ ಜಿತೇಂದ್ರ ಸಿಂಗ್ ನಿನ್ನೆ ದೆಹಲಿಯಲ್ಲಿ ಸಿಜೆಪಿ ನಿಯೋಗದೊಂದಿಗೆ ಚರ್ಚಿಸಿದರು. ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ನಡ್ಡಾ ಅವರು, ಸಭೆಯಲ್ಲಿ ಪರೀಕ್ಷಾ ವ್ಯವಸ್ಥೆಯಲ್ಲಿ ಸುಧಾರಣೆಗಳ ಬಗ್ಗೆ ಸಿಜೆಪಿ ಬೇಡಿಕೆಗಳನ್ನು ತಾಳ್ಮೆಯಿಂದ ಆಲಿಸಿದ್ದೇವೆ ಎಂದು ಹೇಳಿದರು. ಸಿಜೆಪಿ 3 ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ ಮತ್ತು ಪರೀಕ್ಷಾ ಪತ್ರಿಕೆ ಸೋರಿಕೆಯನ್ನು ತಡೆಯಲು ಕೆಲವು ಸುಧಾರಣೆಗಳನ್ನು ಸೂಚಿಸಿದ್ದಾರೆ ಎಂದು ನಡ್ಡಾ ಹೇಳಿದರು. ಲಡಾಖ್ನ ದ್ರಾಸ್ನಲ್ಲಿರುವ ಕಾರ್ಗಿಲ್ ಯುದ್ದ ಸ್ಮಾರಕವು

0: 77ನೇ ಕಾರ್ಗಿಲ್ ವಿಜಯ್ ದಿವಸ್ ಆಚರಣೆಗೆ ಸಂಪೂರ್ಣ ಸಜ್ಜಾಗಿದೆ. ಆಪರೇಷನ್ ವಿಜಯ್ನಲ್ಲಿ ಭಾರತದ ಐತಿಹಾಸಿಕ ವಿಜಯವನ್ನು ಸ್ಮರಿಸುವ ಈ ಎರಡು ದಿನಗಳ ಕಾರ್ಯಕ್ರಮ ಇಂದಿನಿಂದ ಆರಂಭವಾಗಲಿದ್ದು, 1999ರ ಕಾರ್ಗಿಲ್ ಯುದ್ದದಲ್ಲಿ ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಿದ ವೀರ ಯೋಧರ ಶೌರ್ಯ ಮತ್ತು ಉನ್ನತ ತ್ಯಾಗಕ್ಕೆ ಗೌರವ ಸಲ್ಲಿಸಲಾಗುತ್ತದೆ. ಇಂದಿನ ಕಾರ್ಯಕ್ರಮಗಳಲ್ಲಿ ಲಾಮೋಚೆನ್ ವ್ಯೂ ಪಾಯಿಂಟ್ನಲ್ಲಿ ಯುದ್ಧ ಸ್ಮರಣ, ವಿಶ್ವನಾಥನ್ ಕ್ರೀಡಾಂಗಣದಲ್ಲಿ ಸಂಸ್ಕೃತಿ ಕಾರ್ಯಕ್ರಮ, ವಿಜಯ್ ಭೋಜ್ ಹಾಗೂ ಕಾರ್ಗಿಲ್ ಯುದ್ಧ ಸ್ಮಾರಕದಲ್ಲಿ ಶೌರ್ಯ ಸಂಧ್ಯಾ ಕಾರ್ಯಕ್ರಮಗಳು ನಡೆಯಲಿವೆ. ನಾಳೆ ನಡೆಯಲಿರುವ ಶ್ರದ್ದಾಂಜಲಿ ಸಮಾರಂಭದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 136ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ದೇವಶಯನಿ ಆಷಾಢ ಏಕಾದಶಿ ಅಂಗವಾಗಿ ದೇಶದ ಜನತೆಗೆ ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ, ಲೋಕಸಭೆಯ ಅಧ್ಯಕ್ಷ ಓಂ ಬಿರ್ಲಾ, ಭಕ್ತಿ, ತಪಸ್ಸು, ಆತ್ಮಸಂಯಮ ಮತ್ತು ಸಮರ್ಪಣೆಯ ಈ ಪವಿತ್ರ ಹಬ್ಬವು ಆತ್ಮಾವಲೋಕನ, ಸೇವೆ ಹಾಗೂ ಸತ್ಕಾರ್ಯಗಳ ಮಾರ್ಗದಲ್ಲಿ ಮುನ್ನಡೆಯಲು ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂದು ಹೇಳಿದ್ದಾರೆ. ಭಗವಾನ್ ಮಹಾವಿಷ್ಣುವಿನ ಆಶೀರ್ವಾದದಿಂದ ಪ್ರತಿಯೊಬ್ಬರ ಜೀವನದಲ್ಲಿ ಸುಖ, ಸಮೃದ್ಧಿ, ಉತ್ತಮ ಆರೋಗ್ಯ, ಶಾಂತಿ ಮತ್ತು ನವಚೈತನ್ಯ ನೆಲೆಸಲಿ ಎಂದು ಹಾರೈಸಿದ್ದಾರೆ. ಆಧುನಿಕ, ಪಾರದರ್ಶಕ ಮತ್ತು ಅಂತಾರಾಷ್ಟೀಯವಾಗಿ ಹೊಂದಾಣಿಕೆಯಾಗುವ ಕಾನೂನು ವಾತಾವರಣವನ್ನು ಸೃಷ್ಟಿಸುವ ಭಾರತದ ಅಚಲ ಬದ್ಧತೆಯನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಒತ್ತಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ಅಂತಾರಾಷ್ಟೀಯ ವ್ಯಾಪಾರ ಕಾನೂನು ಕುರಿತ ವಿಶ್ವಸಂಸ್ಥೆ ಆಯೋಗದ 60ನೇ ವಾರ್ಷಿಕೋತ್ಸವದ ಅಂತಾರಾಷ್ಟೀಯ ಸಮ್ಮೇಳನದ ಉದ್ಘಾಟನಾ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಒಳಗೊಳ್ಳುವಿಕೆ, ಒಮ್ಮತ ಮತ್ತು ವೈವಿಧ್ಯಮಯ ಕಾನೂನು ಸಂಪ್ರದಾಯಗಳಿಗೆ ಗೌರವದ ತತ್ವಗಳನ್ನು ಸಂರಕ್ಷಿಸುವಾಗ ಉದಯೋನ್ಮುಖ ವಾಸ್ತವಕ್ಕೆ ಹೊಂದಿಕೊಳ್ಳುವ ಸಾಮರ್ಥ್ಯವನ್ನು ಆಯೋಗವು ನಿರಂತರವಾಗಿ ಪ್ರದರ್ಶಿಸಿದೆ ಎಂದು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಸ್ಸಾಂನಲ್ಲಿ ಭಾರೀ ಮಳೆಯಿಂದಾಗಿ ಪ್ರವಾಹ ಪರಿಸ್ಥಿತಿ ತಲೆದೋರಿದೆ. ಸುಮಾರು 1.15 ಲಕ್ಷಕ್ಕೂ ಹೆಚ್ಚು ಜನರು ಪರಿಹಾರ ಶಿಬಿರಗಳಲ್ಲಿ ಆಶ್ರಯ ಪಡೆದಿದ್ದಾರೆ. ಶಿವಸಾಗರ್, ಚರೈಡಿಯೋ ಮತ್ತು ಜೋರ್ಹತ್ ಜಿಲ್ಲೆಗಳಲ್ಲಿ ಹೆಚ್ಚು ಜನರು ಬಾಧಿತರಾಗಿದ್ದಾರೆ. ಚರೈಡಿಯೋದಲ್ಲಿ 7, ಶಿವಸಾಗರ್ನಲ್ಲಿ 6 ಮತ್ತು ಜೋರ್ಹತ್ನಲ್ಲಿ 1 ಸೇರಿದಂತೆ 14 ಪ್ರವಾಹ ಸಂಬಂಧಿತ ಸಾವುಗಳು ದಾಖಲಾಗಿವೆ. ಇತ್ತೀಚಿನ ಸಾವು ನೋವಿನೊಂದಿಗೆ ಅಸ್ಸಾಂನಲ್ಲಿ ಒಟ್ಟಾರೆ ಪ್ರವಾಹದಿಂದಾಗಿ ಮೃತಪಟ್ಟವರ ಸಂಖ್ಯೆ 61ಕ್ಕೆ ಏರಿದೆ. ಪ್ರಮುಖ ನದಿಗಳಾದ ಡಿಖೌ, ಡಿಸಾಂಗ್ ಮತ್ತು ಧನ್ಸಿರಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು ಮೇಲ್ಭಾಗದ ಅಸ್ಸಾಂನಲ್ಲಿ ಪ್ರವಾಹ ಪರಿಸ್ಥಿತಿಯನ್ನು ಉಲ್ಬಣಗೊಳಿಸಿದೆ. ಸಂತ್ರಸ್ತ ಪ್ರದೇಶಗಳಲ್ಲಿ ಪರಿಹಾರ ಮತ್ತು ರಕ್ಷಣಾ ಕಾರ್ಯಾಚರಣೆಗಳು ಮುಂದುವರೆದಿವೆ. ಈ ಮಧ್ಯೆ ಗುಜರಾತ್ನಲ್ಲಿ ಭಾರೀ ಮಳೆ ಹಿನ್ನೆಲೆ ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆಯನ್ನು ಸಮರೋಪಾದಿಯಲ್ಲಿ ನಡೆಸಲಾಗುತ್ತಿದೆ. ಕಳೆದ 24 ಗಂಟೆಗಳಲ್ಲಿ ರಾಜ್ಯದ 265 ತಾಲೂಕುಗಳಲ್ಲಿ ಮಳೆಯಾಗಿದ್ದು 5 ಸಾವನ್ನು ರಾಜ್ಯ ಪರಿಹಾರ ಆಯುಕ್ತರು ದೃಢಪಡಿಸಿದ್ದಾರೆ. ಕೊಂಕಣ, ಗೋವಾ, ಮಧ್ಯ ಮಹಾರಾಷ್ಟ, ಒಡಿಶಾ ಮತ್ತು ರಾಜಸ್ಥಾನದಲ್ಲಿ ಇಂದು ಭಾರೀ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಪಂಜಾಬ್, ಚಂಡೀಗಢ, ದೆಹಲಿ, ಹರಿಯಾಣ, ಪಶ್ಚಿಮ ಬಂಗಾಳ, ಕರಾವಳಿ ಕರ್ನಾಟಕ ಮತ್ತು ಈಶಾನ್ಯ ಭಾರತದ ಕೆಲವು ಭಾಗಗಳಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಕರ್ನಾಟಕದ ಒಳನಾಡು, ರಾಯಲಸೀಮಾ, ತಮಿಳುನಾಡು, ಪುದುಚೇರಿ ಮತ್ತು ಕಾರೈಕಲ್ನಲ್ಲಿ ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳಿಂದಾಗಿ 6 ದಿನಗಳ ಕಾಲ ಸ್ಥಗಿತಗೊಂಡಿದ್ದ ವಾರ್ಷಿಕ ಅಮರನಾಥ ಯಾತ್ರೆಯನ್ನು ಇಂದು ಪುನರಾರಂಭ ಉಳಿಸಲಾಗಿದೆ. ಬಾಲ್ತಾಲ್ ಮತ್ತು ಪಹಲ್ಗಾಮ್ ಎರಡೂ ಮಾರ್ಗಗಳಿಂದ ಯಾತ್ರೆಯನ್ನು ಪುನರಾರಂಭಿಸಲಾಗಿದೆ ಎಂದು ಕಾಶ್ಮೀರ ವಿಭಾಗೀಯ ಆಯುಕ್ತ ಅನ್ಶುಲ್ ಗರ್ಗ್ ಆಕಾಶವಾಣಿಗೆ ತಿಳಿಸಿದ್ದಾರೆ. ಸುರಕ್ಷಿತ ತೀರ್ಥಯಾತ್ರೆಗಾಗಿ ಆಡಳಿತವು ಹೊರಡಿಸಿದ ಸಲಹೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಯಾತ್ರಿಗಳಿಗೆ ಸೂಚಿಸಲಾಗಿದೆ. ಏತನ್ಮಧ್ಯೆ 6,269 ಯಾತ್ರಾರ್ಥಿಗಳ ಹೊಸ ತಂಡ ಇಂದು ಬೆಳಿಗ್ಗೆ ಜಮ್ಮುವಿನ ಭಗವತಿ ನಗರ ಯಾತ್ರಿ ನಿವಾಸದಿಂದ ಹೊರಟಿದೆ. ಉಕ್ರೇನ್ನಾದ್ಯಂತ ರಷ್ಯಾದ ದಾಳಿಯಲ್ಲಿ ಕನಿಷ್ಠ 15 ಜನರು ಮೃತಪಟ್ಟಿದ್ದಾರೆ ಮತ್ತು ಡ್ರೋನ್ ತಂತ್ರಜ್ಞಾನವನ್ನು ಪ್ರದರ್ಶಿಸುವ ಕೀವ್ ಬಳಿಯ ಪ್ರದೇಶದ ಮೇಲೆ ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿಯಲ್ಲಿ ಸುಮಾರು 100 ಮಂದಿ ಗಾಯಗೊಂಡಿದ್ದಾರೆ. ಉಕ್ರೇನ್ನ ರಕ್ಷಣಾ ವಲಯದ ಸದಸ್ಯರು ಇದರಲ್ಲಿ ಭಾಗಿಯಾಗಿದ್ದರು. ಪೂರ್ವ ನಗರವಾದ ಸ್ಲೋವಿಯಾನ್ಸ್ಕ್ ಮೇಲೆ ರಷ್ಯಾದ ಗ್ಲೈಡ್ ಬಾಂಬ್ ದಾಳಿಯಲ್ಲಿ 5 ಜನರು ಮೃತಪಟ್ಟಿದ್ದರು. ಆದರೆ ಉತ್ತರ ನಗರವಾದ ಸುಮಿಯ ಅಧಿಕಾರಿಗಳು ನಂತರ ಮತ್ತೊಂದು ದಾಳಿಯಲ್ಲಿ 2 ಸಾವನ್ನಪ್ಪಿದ್ದಾರೆ ಎಂದು ದೃಢಪಡಿಸಿದ್ದಾರೆ. ಮುಂದಿನ 48 ಗಂಟೆಗಳಲ್ಲಿ ರಷ್ಯಾ ಮತ್ತೊಂದು ಪ್ರಮುಖ ಕ್ಷಿಪಣಿ ದಾಳಿಯನ್ನು ನಡೆಸಬಹುದು ಎಂದು ಉಕ್ರೇನ್ಗೆ ಗುಪ್ತಚರ ಮಾಹಿತಿ ಬಂದಿದೆ ಎಂದು ಉಕ್ರೇನ್ ಅಧ್ಯಕ್ಷ ವೊಲೋಡಿಮಿರ್ ಜೆಲೆನ್ಸ್ಕಿ ಹೇಳಿದ್ದಾರೆ. ಭಾರತ ಮತ್ತು ತಾಂಜಾನಿಯಾ ದೇಶಗಳು ವ್ಯಾಪಾರ ಮತ್ತು ಹೂಡಿಕೆ, ಅಭಿವೃದ್ಧಿ ಪಾಲುದಾರಿಕೆ, ರಕ್ಷಣೆ ಹಾಗೂ ಭದ್ರತಾ ಸಹಕಾರ, ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ, ಕೃಷಿ, ಆರೋಗ್ಯ ರಕ್ಷಣೆ, ಸಂಸ್ಕೃತಿ ಮತ್ತು ಜನರ ನಡುವಿನ ಸಂಬಂಧಗಳು ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಂಬಂಧಗಳನ್ನು ಪರಿಶೀಲಿಸಿವೆ. ಭಾರತ ಮತ್ತು ತಾಂಜಾನಿಯಾ ನಡುವಿನ ವಿದೇಶಾಂಗ ಕಚೇರಿ ಸಮಾಲೋಚನೆಗಳು ಈ ತಿಂಗಳ 22ರಂದು ದಾರ್ ಎಸ್ ಸಲಾಂನಲ್ಲಿ ನಡೆದವು. ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಬಗ್ಗೆ ಎರಡೂ ಕಡೆಯವರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಭಾರತ ಮತ್ತು ಜಿಂಬಾಬ್ವೆ ನಡುವಿನ 3 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ 2ನೇ ಪಂದ್ಯ ಹರಾರೆ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ಇಂದು ನಡೆಯಲಿದೆ. ಪಂದ್ಯವು ಭಾರತೀಯ ಕಾಲಮಾನ ಸಂಜೆ 4:30 ಪ್ರಾರಂಭವಾಗಲಿದೆ. ಗುರುವಾರ ನಡೆದ ಆರಂಭಿಕ ಪಂದ್ಯದಲ್ಲಿ 7 ವಿಕೆಟ್ಗಳ ಪ್ರಬಲ ಗೆಲುವಿನ ನಂತರ ಪ್ರವಾಸಿ ಭಾರತ ತಂಡ ಸರಣಿಯಲ್ಲಿ 1-0 ಮುನ್ನಡೆ ದಾಖಲಿಸಿದೆ. ಭಾರತದ ಅನಾಹತ್ ಸಿಂಗ್ ವಿಶ್ವ ಸ್ಕ್ವಾಷ್ ಜೂನಿಯರ್ ಚಾಂಪಿಯನ್ಶಿಪ್ನಲ್ಲಿ 21 ವರ್ಷಗಳ ನಂತರ ಫೈನಲ್ ಪ್ರವೇಶಿಸಿ ಹೊಸ ಇತಿಹಾಸ ನಿರ್ಮಿಸಿದ್ದಾರೆ. ನಿನ್ನೆ ತಡರಾತ್ರಿ ನಡೆದ ಸೆಮಿಫೈನಲ್ ಪಂದ್ಯದಲ್ಲಿ ಅವರು ಈಜಿಪ್ಟ್ನ ಬರ್ಬ್ ಸಮಯಹ್ ವಿರುದ್ದ 3-1 ಸೆಟ್ಗಳಿಂದ ಗೆದ್ದು ಫೈನಲ್ಗೆ ಮುನ್ನಡೆದರು. ಇದರೊಂದಿಗೆ 2005ರಲ್ಲಿ ಜ್ಯೋತ್ನಾ ಚಿನ್ನಪ್ಪ ನಂತರ ಈ ಸಾಧನೆ ಮಾಡಿದ ಮೊದಲ ಆಟಗಾರ್ತಿ ಎಂಬ ಹಿರಿಮೆಗೆ ಅನಾಹತ್ ಭಾಜನರಾಗಿದ್ದಾರೆ. ಇಂದು ರಾತ್ರಿ ಫೈನಲ್ ಪಂದ್ಯ ನಡೆಯಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ದ ಸರ್ಕಾರ ಕಠಿಣ ಕ್ರಮ, ಯುವ ಪೀಳಿಗೆಯ ಬೆಂಬಲವೇ ನಮಗೆ ದೊಡ್ಡ ಶಕ್ತಿ, ಪ್ರಧಾನಿ ನರೇಂದ್ರ ಮೋದಿ. ಪರೀಕ್ಷಾ ವ್ಯವಸ್ಥೆಯಲ್ಲಿನ ಸುಧಾರಣೆ ಸಂಬಂಧ ಸಿಜೆಪಿ ನಿಯೋಗದೊಂದಿಗೆ ಸರ್ಕಾರ ಇಂದು ಮತ್ತೊಂದು ಸುತ್ತಿನ ಮಾತುಕತೆ. ಅಸ್ಸಾಂ ಗುಜರಾತ್ನಲ್ಲಿ ಭಾರಿ ಮಳೆ, ಸುರಕ್ಷಿತ ಸ್ಥಳಕ್ಕೆ ಬಾಧಿತ ಜನರ ಸ್ಥಳಾಂತರ. ಉಕ್ರೇನ್ ಮೇಲೆ ಮುಂದುವರಿದ ರಷ್ಯಾ ದಾಳಿ, 15 ಜನರ ಸಾವು, 100ಕ್ಕೂ ಹೆಚ್ಚು ಜನರಿಗೆ ಗಾಯ. ಹಾಗೂ ಹರಾರೆಯಲ್ಲಿ ಇಂದು ಭಾರತ ಜಿಂಬಾಬ್ವೆ ನಡುವಿನ 2ನೇ ಟಿ20 ಕ್ರಿಕೆಟ್ ಪಂದ್ಯ, ಸರಣಿ ಜಯದ ವಿಶ್ವಾಸದಲ್ಲಿ ಶ್ರೇಯಸ್ ಅಯ್ಯರ್ ಪಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಕೌಸಲ ಪರಬ್ರಹ್ಮನೇ ರಘುವರನು ಭರತನವಲನುಪಾಲನ ಕ್ರಿಯರು ನಾವು. ಧರೆಯೇ ಕೋಸಲ ಪರಬ್ರಹ್ಮನೇ ರಘುವರನು ಭರತನವಲನುಪಾಲನ ಕ್ರಿಯರು ನಾವು. ಅರಸ ನೂಳಿಗ ನಮ್ಮ ಸಂಸಾರದಾಡಳಿತ ಹರುಷದಿಂ ಸೇವಿಸಲೋ ಮಂಕುತಿಮ್ಮ. ಅರಸ ನೂಳಿಗ ನಮ್ಮ ಸಂಸಾರದಾಡಳಿತ ಹರುಷದಿಂ ಸೇವಿಸಲೋ ಮಂಕುತಿಮ್ಮ.

ಈ ಪದ್ಯದೊಂದಿಗೆ ಡಿ ವಿ ಜಿಯವರು ಈ ಕಗ್ಗದಲ್ಲಿ ಭರತನನ್ನು ಕುರಿತಂತೆ ಉದ್ದಕ್ಕೂ ಏನು ಅನೇಕ ಚೌಪದಿಗಳನ್ನು ಬರ್ಕೊಂಬಂದರು, ಅದರ ಉಪಸಂಹಾರ ಆಗತ್ತೆ ಅಂತ ಅನ್ಕೋಬಹುದು. ಧರೆಯ ಕೋಸಲ ಪರಬ್ರಹ್ಮನೇ ರಘುವರನು, ನೋಡಿ ಎಷ್ಟು ಚೆನ್ನಾಗಿದೆ ಇದು. ಮೊದಲು ರಾಮಾಯಣಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಭರತನನ್ನು ಹೇಳ್ತಾ ಬಂದರು ಡಿ ವಿ ಜಿಯವರು, ಕವಿಯಾದ್ರಿಂದ ಅವರು ಗೊತ್ತಿರುವ ಸಂಗತಿಯಿಂದ ನಮ್ಮನ್ನು ಗೊತ್ತಿಲ್ಲದೆ ಇದ್ದ ಕಡೆ ಕರ್ಕೊಂಡು ಹೋಗ್ತಾರೆ. ಅನೇಕ ಯಾವ್ದು ನಮಗೆ ನೋನ್ ಅಂತ ಹೇಳ್ತೀವಿ ಅದನ್ನು ಕವಿ ಮೊದಲು ಹೇಳ್ತಾನೆ, ಆಮೇಲೆ ನಮಗೆ ಗೊತ್ತಿಲ್ಲದಿರೋ ಅನ್ನೋನ್ ಅಂತ ಹೇಳ್ತಾನೆ. ಅದು ಯಾವುದು ಗೊತ್ತಿಲ್ಲ ಅಂದರೆ ನನ್ನೊಳಗೇ ಇರುವಂಥದ್ದು, ಆದರೆ ನನಗೆ ಯಾವುದು ಗೊತ್ತಿಲ್ವೋ ಅದನ್ನು ತೋರಿಸ್ಕೊಡೋನು ಕವಿ. ಡಿ ವಿ ಜಿಯವರು ಆ ದೃಷ್ಟಿಯಿಂದ ಒಳ್ಳೆ ಕವಿ ಅವರು. ಭೂಮಿನೇ ಕೋಸಲ ಅಂದರೆ ರಾಮನಾಳಿದಂಥ ರಾಜ್ಯಕ್ಕೆ ಕೋಸಲ ಅಂತ ಹೇಳ್ತಾರೆ. ಪರಬ್ರಹ್ಮನೇ ರಘುವರ, ಪರಬ್ರಹ್ಮ ಅಂದರೆ ಎಲ್ಲಕ್ಕಿಂತ ದೊಡ್ಡ ಶಕ್ತಿ, ಆಬ್ಸಿಲ್ಯೂಟ್ ಅಂತ ಯಾವ್ದು ಹೇಳ್ತೀವಿ, ಅದೇನೇ ರಾಮ. ಭರತನ ಒಲಂತೆ ಅಂದರೆ ಭರತನ ರೀತಿಯಂತೆ ಅದನ್ನು ಅನುಸರಿಸಿ ನಡೀತೀವಲ್ಲ ನಾವೆಲ್ಲರೂ, ನಾವೆಲ್ಲರೂ ಕೂಡ ಭರತರೇ ಅಂದರೆ ಪ್ರತಿಯೊಂದು ಆತ್ಮವೇ ಭರತ. ಈ ಜಗತ್ತೇ ಅಯೋಧ್ಯ ಅಥವಾ ಕೋಸಲ, ಪರಬ್ರಹ್ಮನೇ ರಾಮ. ಅರಸನ ಉಳಿಗ ಅಂದರೆ ಭರತನು ಹೇಗೆ ರಾಮನ ಒಂದು ಉಳಿಗವನ್ನು ಮಾಡಿದ ಅಂದರೆ ಅವನ ಕಾಯಕವನ್ನು ಮಾಡಿದ, ಸೇವೆಯನ್ನು ಮಾಡಿದ, ಹಾಗೆ ನಾವು ಪರಬ್ರಹ್ಮನ ಉಳಿಗವನ್ನು ಮಾಡ್ತೀವಿ. ಪರಬ್ರಹ್ಮನ ಉಳಿಗ ಮಾಡೋದು ಅಂದರೆ ನಾವು ಮತ್ತೆ ಹಿಮಾಲಯಕ್ಕೆ ಹೋಗೋದಲ್ಲ, ಕಾಡಿಗೆ ಹೋಗೋದಲ್ಲ, ನಮ್ಮ ನಮ್ಮ ಕರ್ತವ್ಯಗಳನ್ನು ಆಯಾ ಜಾಗಗಳಲ್ಲಿ ನಾವೆಲ್ಲಿದ್ದೀವೋ, ಯಾವ ಪೊಸಿಷನ್ನಲ್ಲಿದ್ದೀವೋ ಅಲ್ಲಿ ಆ ಕರ್ತವ್ಯವನ್ನು ಚೆನ್ನಾಗಿ ಮಾಡುವುದು. ಸಂಸಾರದ ಆಡಳಿತ, ಯಾವುದು ಸದಾ ಬದಲಾಗ್ತಿರುತ್ತೋ ಅದಕ್ಕೆ ಸಂಸಾರ ಅಂತ ಹೆಸರು. ಅಂಥದ್ದನ್ನು ಡಿ ವಿ ಜಿ ಅವರು ಇಲ್ಲಿ ಹೇಳ್ತಾರೆ. ಸಂಸಾರದಲ್ಲಿ ನಾವು ನಡ್ಕೊಳ್ಳೋ ರೀತಿ ಇದೆಯಲ್ಲ, ಅಲ್ಲಿ ನಾವು ಭರತತ್ವವನ್ನು ತೋರಿಸ್ಬೇಕು, ಭರತನ ಒಂದು ದಾರಿಯನ್ನು ನಾವು ಮಾಡಬೇಕು. ಹರುಷಧಿ ಸೇವಿಸಲೋ ಮಂಕುತಿಮ್ಮ, ಇದು ಬಹಳ ಮುಖ್ಯ. ಒಂದು ಕೆಲಸವನ್ನು ನಾವು ಹುಬ್ಬು ಗಂಟಿಕೊಂಡು ಮುಖ ಹರಳೆಣ್ಣೆ ಮಾಡ್ಕೊಂಡು ಮಾಡ್ಬೋದು, ಅದೇ ಕೆಲಸವನ್ನು ಸಂತೋಷವಾಗಿ ಮಾಡ್ಬೋದು. ಡಿ ವಿ ಜಿಯವರು ಹೇಳ್ತಿರೋದು ಎಷ್ಟು ಚಿಕ್ಕ ಕೆಲಸ ಇರಲಿ, ಎಷ್ಟು ದೊಡ್ಡ ಕೆಲಸ ಇರಲಿ, ಅದನ್ನು ನಾವು ಸಂತೋಷದಿಂದ ಮಾಡಬೇಕು. ಮಾಡುವಾಗ ಯಾವ ಕೆಲಸ ಹೇಗೆ ಮಾಡಬೇಕು ಅಂದರೆ, ನಾನು ಈ ಪ್ರಪಂಚವನ್ನೇ ಅಯೋಧ್ಯೆ ಅಂತ ತಿಳ್ಕೊಂಡು ನನ್ನ ಕೆಲಸದಲ್ಲಿ ನಾನು ಒಂದು ವಿಶ್ವಾತ್ಮಕತೆಯನ್ನು ಕಾಣಬೇಕು. ನಾನು ಮಾಡುವಂಥ ಒಂದು ಸಣ್ಣ ಕೆಲಸ ಮುಂದೆ ಅನೇಕ ದೊಡ್ಡ ಕೆಲಸಗಳಿಗೆ ಅದು ಪೀಠಿಕೆಯಾಗಿರುತ್ತೆ ಅನ್ನುವ ಜಾಗ್ರತೆ ನನ್ನ ಮನಸ್ಸಿನಲ್ಲಿರಬೇಕು. ಹೀಗೆ ನಾವು ಕರ್ಮಯೋಗಿಗಳಾಗಬೇಕು, ನಿಷ್ಕಾಮ ಕರ್ಮಿಗಳು ಯೋಗಿಗಳಾಗಬೇಕು, ಧಾರ್ಮಿಕತೆಯನ್ನು ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಡೆಸಬೇಕು. ಹೇಗೆ ಅಂದರೆ, ಡಿ ವಿ ಜಿ ಮತ್ತೆ ಮತ್ತೆ ಒತ್ತಿ ಹೇಳುವುದು ಭರತನಂತೆ, ರಾಮನ ತಮ್ಮ ಇದ್ನಲ್ಲ ಭರತ, ಅವನು ನಮಗೆ ಇವತ್ತಿಗೂ ದೊಡ್ಡ ಆದರ್ಶ, ಇವತ್ತಿಗೂ ನಮಗವನು ಪ್ರಸ್ತುತ ಅನ್ನೋದನ್ನು ಡಿ ವಿ ಜಿಯವರು ಈ ಅನೇಕ ಪದ್ಯಗಳ ಮೂಲಕ ತಿಳಿಸ್ಕೊಟ್ಟಿದ್ದಾರೆ.

ನಾಸಿಕದೊಳುಚ್ಛ್ವಾಸ ನಿಶ್ವಾಸ ನಡೆವಂತೆ ಸೂಸುತ್ತಲಿರಲಿ ನಿನ್ನಿರವು ಮಂಗಳವ. ನಾಸಿಕದೊಳುಚ್ಛ್ವಾಸ ನಿಶ್ವಾಸ ನಡೆವಂತೆ ಸೂಸುತ್ತಲಿರಲಿ ನಿನ್ನಿರವು ಮಂಗಳವ. ಆಶಿಸದೆ ಸಂಕಲ್ಪ ಯತ್ನಗಳ ನಿನಿತುಮಂ ಸಹಜವಾಗಲಿ ಸೈಪು ಮಂಕುತಿಮ್ಮ. ಆಶಿಸದೆ ಸಂಕಲ್ಪ ಯತ್ನಗಳ ನಿನಿತುಮಂ ಸಹಜವಾಗಲಿ ಸೈಪು ಮಂಕುತಿಮ್ಮ.

0: ಈ ಮುಂದಿನ ಕೆಲವು ಪದ್ಯಗಳಲ್ಲಿ ಡಿ ವಿ ಜಿ ಜೀವನದಲ್ಲಿ ಸಹಜತೆ ಅಂತಾರೆ. ಸಹಜ ಅನ್ನುವುದನ್ನು ಅನೇಕ ಸತಿ ಬಳಸಿದ್ದಾರೆ ಡಿ ವಿ ಜಿ. ನಗುವು ಸಹಜದ ಧರ್ಮ ಅನ್ನೋ ಮಾತುಗಳಲ್ಲಿ ಹೇಳ್ತಾರೆ. ಈ ಸಹಜ ಅನ್ನುವುದೇ ನಮ್ಮ ದೇಶದಲ್ಲಿ ಒಂದು ದೊಡ್ಡ ತತ್ವ ಚಿಂತನೆ. ಯಾವುದೇ ಕೆಲಸ ಮಾಡಿದ್ರೂ ಅದು ಕೃತಕ ಅನ್ನಿಸ್ಬಾರ್ದು. ಒಳ್ಳೆ ಕೆಲಸ ಮಾಡುವಾಗ ಕೂಡ ಅದು ಎಲ್ಲರಿಗೂ ನಾವು ಟಾಮ್ ಟಾಮ್ ಹೊಡೆದು ನಾವು ದೊಡ್ಡದಾಗಿ ಜಾಗಟೆ ಬಾರಿಸಿ ನಾವು ಕೂಕೊಂಡು ಹೇಳಬಾರ್ದು ಜಗತ್ತಿಗೆ. ಅದನ್ನ ಇಲ್ಲಿ ಹೇಳ್ತಾರೆ. ಹೇಗೆ ನಾವು ಉಸಿರಾಟ ಮಾಡಬೇಕಾದ್ರೆ ನಾವು ಯಾರಿಗೂ ಹೋಗಿ ಹೇಳಲ್ಲ, ನಾನು ಉಸಿರಾಡ್ತಾ ಇದ್ದೀನಿ ಉಸಿರಾಡ್ತಾ ಇದ್ದೀನಿ ಅಂತ. ಉಸಿರು ಒಳಗೆ ಬರ್ತಾ ಇರುತ್ತೆ, ಮೂಗಿನಿಂದ ಒಂದು ಹೊಳ್ಳೆಯಿಂದ ಇನ್ನೊಂದು ಕಡೆಯಿಂದ ಹೋಗ್ತಾ ಇರುತ್ತೆ, ಅದು ಸಹಜ. ಅದೇ ಥರ ನನ್ನ ಅಸ್ತಿತ್ವ, ನನ್ನ ಇರವು ಮಂಗಳವನ್ನು ಜಗತ್ತಿಗೆ ಒಳ್ಳೆಯದನ್ನು ಮಾಡಬೇಕು. ಆದರೆ ಅದು ಇದೆಯೋ ಇದೇನೋ ಇಲ್ವೋ ಅನ್ನೋ ಅಂತ ಇರಬೇಕು ನಾನು, ಅಷ್ಟು ಸಹಜವಾಗಿರಬೇಕು. ಮತ್ತು ನಾನು ಮಾಡುವಂಥ ಕೆಲಸಗಳಲ್ಲಿ ಸಂಕಲ್ಪ ಮಾಡಿ ಮಾಡಬೇಕು, ಈ ಕೆಲಸ ಮಾಡ್ತೀನಿ ಅಂತ. ಆದರೆ ಕೆಲಸದ ಬಗ್ಗೆ ಆಸೆ ಇಟ್ಕೋಬಾರ್ದು. ಸಂಕಲ್ಪ ಬೇರೆ, ಆಸೆ ಬೇರೆ. ಮಾಡ್ತೀನಿ ಅಂತ ಡಿಸೈಡ್ ಮಾಡೋದು ಬೇರೆ, ಅದ್ರ ಬಗ್ಗೆ ನಾನು ಆಂಬಿಷನ್ ಇಟ್ಕೊಳ್ಳೋದು ಬೇರೆ. ಹಾಗೆ ಮಾಡಬೇಕು. ಸಹಜವಾಗಲಿ ಸೈಪು, ಅಂದರೆ ನಾನು ಮಾಡೋ ಸೈಪು ಅಂದರೆ ಸರಿಯಾದ ಕಾರ್ಯ ಅಂತ ಟಿಪ್ಪಣಿ ಕೊಟ್ಟಿದ್ದಾರೆ. ನಾನು ಮಾಡುವಂಥ ಕೆಲಸಗಳು ಸರಿಯಾದ ಕೆಲಸಗಳಿದೆಯಲ್ಲ, ಅದನ್ನು ಅತ್ಯಂತ ಸಹಜವಾಗಿ ಮಾಡಬೇಕು. ಅಂದರೆ ಸಹಜವಾದ ಕೆಲಸಗಳನ್ನು ಮಾಡಬೇಕು, ಸರಿಯಾದ ಕೆಲಸಗಳನ್ನು ಮಾಡಬೇಕು, ಮತ್ತು ಸರಿಯಾದ ಕೆಲಸಗಳನ್ನು ಸಹಜವಾಗಿ ಮಾಡಬೇಕು, ನ್ಯಾಚುರಲ್ ಆಗಿ ಮಾಡಬೇಕು. ಇದನ್ನು ಡಿ ವಿ ಜಿಯವರು ಕಗ್ಗದ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಸಹಜತ್ವವೇ ಜೀವನದ ಎಲ್ಲ ಕಾರ್ಯಗಳ ಗುಣ ವೈಖರಿ ಧರ್ಮವಾಗಿರಬೇಕು. ಇಲ್ಲ ಅಂದರೆ ನಾನು ಮಾಡುವ ಕೆಲಸ ಒಳ್ಳೆಯದಾಗಿರುತ್ತೆ, ಆದರೆ ಅಲ್ಲಿ ಕೆಲಸ ಅನ್ನೋದಕ್ಕಿಂತ ನಾನು ಅನ್ನೋದು ಮುಖ್ಯ ಆಗುತ್ತೆ, ಅಥವಾ ಕೆಲಸ ಮಾಡಿದೆ ಅನ್ನುವಂಥ ಕ್ರಿಯಾಪದ ಮುಖ್ಯವಾಗುತ್ತೆ. ಯಾವುದೂ ಮುಖ್ಯವಾಗಬಾರ್ದು, ಎಲ್ಲದರಲ್ಲೂ ಒಂದು ಹದ ಇರಬೇಕು. ಈ ಹದವೇ ಜೀವನ. ಈ ಹದವನ್ನು ಕಾಪಾಡ್ಕೋಬೇಕಾದ್ರೆ ನಮಗೆ ಸಹಜತೆ ಅನ್ನೋದು ಮುಖ್ಯ ಅನ್ನೋದು ಡಿ ವಿ ಜಿಯವರು ಮತ್ತೆ ಮತ್ತೆ ತೋರಿಸ್ಕೊಡ್ತಾರೆ. ಈ ಪದ್ಯದಲ್ಲೂ ಕೂಡ ಅದನ್ನು ಅವರು ತೋರಿಸ್ಕೊಟ್ಟಿದ್ದಾರೆ.
1: ಕಗ್ಗದ ಸಿರಿ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಡಾಕ್ಟರ್ ಕೆ ಶ್ರೀನಿವಾಸ್, ವ್ಯಾಖ್ಯಾನ ಡಾಕ್ಟರ್ ಜಿ ಬಿ ಹರೀಶ, ಸಂಯೋಜನೆ ಟಿ ವಿ ವಿದ್ಯಾಶಂಕರ್, ಎ ವಿ ವಿನೋದ್ ಕುಮಾರ್ ಹಾಗೂ ಎಂ ಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಸ್ನೇಹಿತರೆ, ಇದುವರೆಗೂ ಕಗ್ಗದ ಸಿರಿ ಕೇಳಿದ್ರಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: ಎಸ್ ಮ್ಯೂಸಿಕಲ್ ಯೋರ್ಸ್ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು ಕೇಳ್ತಾ ಇದ್ದೀರಾ. ಇದು ಲಂಚ್ ಬಾಕ್ಸ್ ಕಾರ್ಯಕ್ರಮ. ಲಂಚ್ ಬಾಕ್ಸ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.

0: ಅರವತ್ತು.
1: ಈ ಹಾಡು ಕೇಳ್ತಾ ಕೇಳ್ತಾ ನನಗಂತೂ ನಗು ತಡೆಯೋಕೆ ಆಗಲಿಲ್ಲ. ನಕ್ಕಿದ್ರು ಕೂಡ, ಎಷ್ಟೇ ನಕ್ಕಿದ್ರು ಕೂಡ, ಇದರಲ್ಲಿ ನೂರಕ್ಕೆ ನೂರಷ್ಟು ಸತ್ಯಾಂಶ ಇರೋದಂತೂ ನಿಜ ಅಲ್ವಾ? ನಾವು ಮೊಬೈಲು ಅಥವಾ ಲ್ಯಾಪ್ಟಾಪ್ ಬಿಟ್ಟು ಊಟ ಮಾಡೋದು ಬಹಳ ಅಪರೂಪ ಆಗಿಬಿಟ್ಟಿದೆ ಅಂತ ಅನಿಸುತ್ತೆ. ಹಿಂದೆಲ್ಲ ಟಿ ವಿ ನೋಡ್ಕೊಂಡು ಊಟ ಮಾಡ್ತಾ ಇದ್ದಿದ್ದು, ಟಿ ವಿ ನೋಡ್ಕೊಂಡು ಊಟ ಮಾಡಬಾರ್ದು, ಊಟ ಮಾಡುವಾಗ ಏನನ್ನು ನೋಡಬಾರ್ದು, ಮಾತು ಆಡಬಾರ್ದು ಅನ್ನೋಂಥ ಒಂದು ಕಾಲ ಇತ್ತು. ಆದರೆ ಈಗ ಮಾತಾಡೋದಿರಲಿ, ತಟ್ಟೆಯೊಳಗೆ ಏನಾದರೂ ಬಿದ್ದಿದ್ರೂ ಗೊತ್ತಿಲ್ಲದೆ ಇರೋ ಹಾಗೆ ನಾವು ಊಟ ಮಾಡ್ತಾ ಇದ್ದೀವಿ. ಅಂದರೆ ಸಂಪೂರ್ಣ ನಮ್ಮ ಗಮನ ಮೊಬೈಲ್ ಅಥವಾ ಸ್ಕ್ರೀನ್ ಮೇಲೆ ಹೋಗಿರುತ್ತೆ. ಬಹಳ ಒಳ್ಳೆಯ ಸಾಹಿತ್ಯ ಮತ್ತು ಸಂದೇಶ ಇರುವಂತಹ ಹಾಡು. ಅರ್ಜುನ್ ಜನ್ಯ ಅವರ ಧ್ವನಿಯಲ್ಲಿದ್ದಂಥ ಗೀತೆ ಮೃಗಶಿರ ಚಿತ್ರದ ಹಾಡನ್ನು ಕೇಳಿದ್ರಿ. ಇದು ಲಂಚ್ ಬಾಕ್ಸ್ ಕಾರ್ಯಕ್ರಮ. ಲಂಚ್ ಬಾಕ್ಸ್ ಕಾರ್ಯಕ್ರಮಕ್ಕೆ ಸೂಕ್ತವಾದಂಥ ಹಾಡು ಕೇಳಿ ನೀವೆಲ್ಲರೂ ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ಸೊ ಮುಂದಿನ ಹಾಡು ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ಒಂಥರ ಆಯ್ತದೆ ಅನ್ನುವಂಥ ಗೀತೆ ಕೇಳೋಣ ಬನ್ನಿ. ಇದು ಯಾವ ಸಿನಿಮಾದ ಯಾವ ಹಾಡು? ಮಿಸ್ಟರ್ ನಟ್ವರ್ಲಾಲ್ ಚಿತ್ರದ ಗೀತೆ.

ಹುಡುಗಿ ನಗ್ಬಿಟ್ರೆ ಒಂಥರ ಆಯ್ತದಂತೆ, ಯಾವ ಥರ ಅನ್ನೋದು ಅನುಭವಿಸ್ದವ್ರಿಗೆ ಗೊತ್ತು, ನನಗಂತೂ ಗೊತ್ತಿಲ್ಲ. ಇನ್ನು ಈ ಹುಡುಗಿಯ ನಗುನೇ ಒಂಥರ ಆಗ್ತದೆ ಅಂತಂದರೆ, ನಗುವಿನ ಬಗ್ಗೆ ಇನ್ನೇನೇನೆಲ್ಲ ಹೇಳ್ಬೋದು. ನಗು ನಗಿಸೋದು, ನಗ್ತಾನೆ ಇರೋದು ಎಲ್ಲವೂ ಕಡ ಕಷ್ಟ. ಯಾಕೆಂದರೆ ಅಳೋದು ಬಹಳ ಸುಲಭ. ಯಾವುದೋ ಓಬಿರಾಯನ್ ಕಾಲದಲ್ಲಿ ನಡೆದಿರುವಂಥ ಒಂದು ಘಟನೆಯನ್ನು ನೆನಪಿಸ್ಕೊಂಡು ಎಷ್ಟೇ ವರ್ಷ ಆದರೂ ಅದನ್ನೇ ಹೇಳ್ತಾ ಎಲ್ಲರ ಮುಂದೆ ಅಳೋವಂಥ ಜನ ಇರ್ತಾರೆ. ಆದರೆ ಎಲ್ಲವನ್ನು ಮರೆತು ಎಲ್ಲದನ್ನು ಕ್ಷಮಿಸಿ ನಗುವಂತಹ, ಮತ್ತೊಬ್ಬರಿಗೆ ನಗುವನ್ನು ಹಂಚುವಂತಹ ಜನ ಬಹಳ ಕಡಿಮೆ ಅಂತ ನನಗನ್ಸುತ್ತೆ. ಸೊ ಇಂಥ ಒಂದು ಮಹತ್ಕಾರ್ಯ ಅಂದರೆ ನಗುವನ್ನು ಹಂಚುವಂಥ ಮಹತ್ಕಾರ್ಯ, ನಗಿಸುವಂಥ ಮಹತ್ಕಾರ್ಯವನ್ನು ಒಬ್ಬರು ಮಾಡಿದರು. ಯಾರು ಅಂತೀರಾ? 1940ರ ದಶಕದಲ್ಲೇ ಇದ್ದಂಥ ಟಿ ಸುನಂದಮ್ಮನವರು. ಸುನಂದಮ್ಮನವರು ಕನ್ನಡದ ಖ್ಯಾತ ಲೇಖಕಿ ಅಂತ ಹೇಳ್ಬೋದು. ಹಾಗೆ ಬೆರಳಿಕೆಯಷ್ಟು ಜನ ಲೇಖಕಿಯರು ಇದ್ದಂತಹ ಕಾಲದಲ್ಲಿ ಸುನಂದಮ್ಮನವರು ಹಾಸ್ಯ ಬರಹಗಾರ್ತಿಯಾಗಿ ಹೆಸರು ಮಾಡ್ತಾರೆ. ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಅನ್ನುವಂಥದ್ದು 1940ರ ದಶಕದಲ್ಲಿ ವಿರಳಾತಿ ವಿರಳ ಅಂತ ಹೇಳ್ಬೋದು. ಎಲ್ಲೋ ಒಂದು 3ನೇ ಕ್ಲಾಸ್ ಓದಿದರೆ ಅದು ಕೂಡ ಹೆಚ್ಚು. ಅಂಥ ಒಂದು ಸಮಯದಲ್ಲೇ ಸುನಂದಮ್ಮನವರು ಕಾಲೇಜು ಮೆಟ್ಲು ಹತ್ತಿ ಅಲ್ಲೂ ಕೂಡ ಪ್ರಥಮ ವರ್ಗದಲ್ಲಿ ತೇರ್ಗಡೆ ಆಗಿ ಮತ್ತು ಸಾಕಷ್ಟು ಪುಸ್ತಕಗಳನ್ನು ಬರೀತಾರೆ. ಹಾಸ್ಯ ಲೇಖನಗಳನ್ನು ಬರೆಯೋದ್ರಲ್ಲಿ ಇವರು ಎತ್ತಿದ ಕೈ ಅಂತ ಹೇಳ್ಬೋದು. ಎಷ್ಟೋ ಪತ್ರಿಕೆಗಳಿಗೆ ಇವರು ಏನು ತಮ್ಮ ಲೇಖನಗಳನ್ನು ಬರೆದು ಖ್ಯಾತರಾಗ್ತಾರೆ. ಮತ್ತು ಈ ಒಂದು ಬರವಣಿಗೆ ಅನ್ನುವಂಥ ಒಂದು ಅಭ್ಯಾಸ ಇದೆಯಲ್ವಾ, ಇದವರಿಗೆ 9ನೇ ವರ್ಷದಲ್ಲೇ ಶುರುವಾಗಿತ್ತಂತೆ. 9ನೇ ವರ್ಷದಲ್ಲಿ ಒಂದು ಪುಟ್ಟ ಕವನವನ್ನು ಬರೀತಾರೆ. ಆ ಕಾಲಕ್ಕೆ ಇದ್ದಂತಹ ಸಹಜವಾದಂಥ ಆ ಒಂದು ಮುಗ್ಧತೆ ಇದೆಯಲ್ಲ, ಆ ಮುಗ್ಧತೆ ಆ ಒಂದು ಕವನದಲ್ಲಿ ಅಚ್ಚೊತ್ತಿದೆ ಅಂತ ಹೇಳ್ಬೋದು. ಅದಾದ ನಂತರ 12ನೇ ವಯಸ್ಸಿಗೆ ಸಾಕಷ್ಟು ಪುಸ್ತಕಗಳನ್ನು ಓದಿ ಅದಾಗಲೇ ಒಬ್ಬ ಲೇಖಕಿ ಆಗೋಷ್ಟು ಒಂದು ಪ್ರಜ್ಞಾಪೂರ್ವಕ ಬರವಣಿಗೆ ಅಂತಾರಲ್ಲ, ಅಂಥ ಒಂದು ಬರವಣಿಗೆ ಇವರ ಒಂದು ಇವರಿಗೆ ರೂಢಿಗತ ಆಗಿತ್ತು. ಸೊ 12ನೇ ವಯಸ್ಸಿಗೆ ಸಾಕಷ್ಟು ಪತ್ರಿಕೆಗಳಿಗೆ ಇವರು ಬರೆದು ಲೇಖನವನ್ನು ಕಳಿಸ್ತಾರೆ. ಅದರ ಜೊತೆಗೆ ನಾನು ಏನನ್ನಾದರೂ ವಿಶೇಷವಾಗಿ ಮಾಡಬೇಕು, ವಿಭಿನ್ನವಾಗಿ ಮಾಡಬೇಕು ಅನ್ನೋಂಥ ಒಂದು ಆಶಯವನ್ನು ಇಟ್ಕೊಂಡು ಹಾಸ್ಯ ಲೇಖನವನ್ನು ಬರೆಯೋದಕ್ಕೆ ಶುರು ಮಾಡ್ತಾರೆ. ಸೊ ಟಿ ಸುನಂದಮ್ಮ ಅಂತಂದು ಕೂಡಲೇ ಮೊದಲು ನೆನಪಾಗೋದೇ ಹಾಸ್ಯ ಲೇಖನಗಳು.

0: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
1: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆಯ ದಿನಾಂಕ 31 ಜುಲೈ 2026.
0: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
1: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
0: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
2: ಮೋದಿ ಹರ್ ಪರಿವಾರ ಕೋ ಘರ್ ಮೇ ಬಿಜಲಿ ಬನಾಕರ್ ವಹಿ ಬಿಜಲಿ ಬೇಚಕರ್ ಕಮಾಯಿ ಕಾ ಏಕ್ ಔರ್ ಸಾಧನ್ ದೇನಾ ಚಾಹತಾ.
3: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PMSuryaghar.gov.in.
4: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
5: ಸಮಯ 1:47 ಆಗ್ತಾ ಇದೆ. ಕನ್ನಡದ ಖ್ಯಾತ ಹಾಸ್ಯ ಬರಹಗಾರ್ತಿ ಟಿ ಸುನಂದಮ್ಮ ಅವರ ಬಗ್ಗೆ ಮಾತಾಡ್ತಾ ಇದ್ದೆ. ಟಿ ಸುನಂದಮ್ಮ ಅವರು ಶಾಲೆಗೆ ಸೇರಿದಾಗ ಬರೀ ಗಂಡು ಮಕ್ಕಳೇ ಇದ್ದಂಥ ಕೊಠಡಿಯಲ್ಲಿ ಕೂತ್ಕೊಂಡು ವಿದ್ಯಾಭ್ಯಾಸ ಪ್ರಾರಂಭ ಮಾಡಿದ್ರಂತೆ. ಯಾಕೆ ಅಂತಂದರೆ ಆ ಕಾಲದಲ್ಲಿ ಹೆಣ್ಮಕ್ಳಿಗೆ ಅಂತ ಯಾವುದೇ ಶಾಲೆ ಇರಲಿಲ್ಲ. ಇದ್ದಂಥ ಶಾಲೆಯಲ್ಲಿ ಬರೀ ಗಂಡ್ಮಕ್ಳು ಅಷ್ಟೇ ಪ್ರವೇಶ ಪಡೆದಿದ್ರು, ಹೆಣ್ಮಕ್ಳು ಯಾರು ಓದೋದಕ್ಕೂ ಬರ್ತಿರಲಿಲ್ಲ. ಇಂಥ ಕಾಲದಲ್ಲಿ ಅವರು ಓದಿ ಕಾಲೇಜಿನ ಮೆಟ್ಲು ಹತ್ತಿ ಅಲ್ಲೂ ಕೂಡ ಫಸ್ಟ್ ರ್ಯಾಂಕ್ ತಗೊಂಡು ಪಾಸ್ ಆಗ್ತಾರೆ ನೋಡಿ, ಎಂಥ ಅಚೀವ್ಮೆಂಟ್ ಅಲ್ವಾ. ನಾವು ಯಾವಾಗಲೂ ನಮ್ಮ ಒಂದು ಏನು ಕ್ಷೇತ್ರದಲ್ಲಿ ನಾವು ಎಲ್ಲಿ ಇದ್ದೀವಿ ಅಥವಾ ನಾವೇನು ಕೆಲಸ ಮಾಡ್ತಾ ಇದ್ದೀವಿಯೋ ಆ ಒಂದು ಕ್ಷೇತ್ರದಲ್ಲಿ ಆ ಒಂದು ಜಾಗದಲ್ಲಿ ಏನಾದರೂ ಸಾಧಿಸಬೇಕು ಅಂತಂದರೆ ಅದಕ್ಕೆ 100 ಕಾರಣಗಳನ್ನ ಹೇಳ್ತೀವಿ. ಯಾಕೆಂದರೆ ನನಗೆ ಈ ಕೊರತೆ ಇದೆ, ಆ ಕೊರತೆ ಇದೆ, ಪ್ರೋತ್ಸಾಹ ಇಲ್ಲ, ಅದಿಲ್ಲ, ಇದಿಲ್ಲ, ಮತ್ತೊಂದು ಅಂಥೇಳಿ. ಆದರೆ ಎಲ್ಲ ಕೊರತೆಗಳನ್ನು, ಎಲ್ಲ ಸಮಸ್ಯೆಗಳನ್ನು, ಎಲ್ಲ ಸವಾಲುಗಳನ್ನು ಮೀರಿ ಅದನ್ನು ಮೆಟ್ಟಿ ನಿಂತು ನಾವೇನನ್ನಾದರೂ ಮಾಡಿದರೆ ಮಾತ್ರ ನಮ್ಮ ಹೆಸರು ಅನ್ನೋವಂಥದ್ದು ಉಳಿಯೋಕ್ಕೆ ಸಾಧ್ಯ ಆಗುತ್ತೆ. ಅಂಥ ಒಂದು ಕೆಲಸವನ್ನು ಟಿ ಸುನಂದಮ್ಮ ಅವರು ಮಾಡಿದ್ದಾರೆ. ಸೊ ಗಂಡು ಮಕ್ಕಳೇ ಇದ್ದಂಥ ಶಾಲೆಯಲ್ಲಿ ಕಲಿತು ಅದಾದ ನಂತರ ಮತ್ತೆ ಸಾಕಷ್ಟು ಸಮಸ್ಯೆಗಳು ಬರುತ್ತೆ. ಇವರು ಶಾಲೆಯನ್ನು ಬಿಟ್ಟು ಮನೆಯಲ್ಲೇ ಕಲಿಯುವಂಥ ಒಂದು ಸವಾಲು ಕೂಡ ಎದುರಾಗುತ್ತೆ. ಮನೆಯಲ್ಲೇ ಕಲಿತು ಮನೆಯಿಂದಲೇ ಎಕ್ಸಾಮ್ ತಗೊಂಡು ಅಂತಂದರೆ ಆಗ ಇಂಟರ್ಮೀಡಿಯೇಟ್ ಅಂತೇನೋ ಕರೀತಾ ಇದ್ರು 10th standard. ಸೊ ಆ 10th class ಪರೀಕ್ಷೆಗೆ ಮನೆಯಲ್ಲೇ ಕೂತು ಅದಕ್ಕೆ ವಿದ್ಯಾಭ್ಯಾಸ ಪೂರೈಸಿ ನಂತರ ಪರೀಕ್ಷೆ ಬರೆದು ಪಾಸ್ ಆಗ್ತಾರೆ. ಈ ಥರ ಎಷ್ಟೆಷ್ಟೋ ಸವಾಲುಗಳಿರುತ್ತೆ. ಅದಾದ ನಂತರ ಸಣ್ಣ ವಯಸ್ಸಿಗೆ ಮದುವೆ ಆಗುತ್ತೆ. ಮದುವೆ ಆದ ನಂತರ ಗಂಡ ಬೇರೆ ಒಂದು ಊರಿಗೆ ವರ್ಗ ಆಗ್ತಾರೆ, ಅಲ್ಲೂ ಕೂಡ ಕಲಿತಾರೆ, ಅಲ್ಲೂ ಕಲಿತ ನಂತರ ಬರವಣಿಗೆಯನ್ನು ಮುಂದುವರಿಸ್ತಾರೆ. ಸೊ ಈ ಒಂದು ಸಂಸಾರ ಅಥವಾ ಸಾಮಾಜಿಕ ಜೀವನದಲ್ಲಿ ಇದ್ದುಕೊಂಡೇ ಏನಾದರೂ ಮಾಡಬಹುದು ಅನ್ನೋದಕ್ಕೆ ನಮ್ಮ ಮಧ್ಯೆ ಹಲವಾರು ಉದಾಹರಣೆಗಳಿರುತ್ತೆ. ಈ ಎಲ್ಲ ಉದಾಹರಣೆಗಳನ್ನು ನಾವು ಪ್ರೇರಣೆಯಾಗಿ ತಗೊಂಡು ನಾವು ಏನು ಮಾಡಬಹುದು, ನಮ್ಮ ಒಂದು ಅವಕಾಶ, ನಮ್ಮ ಒಂದು ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ 1:49 ಆಗ್ತಾ ಇದೆ. ಫೆಮ್ರೇನ್ ಬುಕ್ ಹೇಳ್ತಾ ಇದ್ದೀರಾ, ಇದು ಲಂಚ್ ಬಾಕ್ಸ್ ಕಾರ್ಯಕ್ರಮ.

ಹಾಡುಗಳೆಲ್ಲವೂ ಚೆನ್ನಾಗಿದೆ, ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಇದ್ದೀರಾ. ಶಿವಶಂಕರ್ ವೇದಾವತಿ ಆನೇಕಲ್ಲಿಂದ, ಹಾಗೆ ಲಂಚ್ ಬಾಕ್ಸ್ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಸಂದೇಶ ಬಂದಿದೆ, ಯಾರು 4456 ಈ ಸಂಖ್ಯೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಮತ್ತಾರು ಸಂದೇಶವನ್ನು ಕಳಿಸಿರುವಂಥದ್ದು, ಸತೀಶ್ ಅವರು ಲಂಡನ್ನಿಂದ ಸಂದೇಶ ಕಳಿಸ್ತಾ ಕಾರ್ಯಕ್ರಮ ಮೆಚ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಲಂಚ್ ಬಾಕ್ಸ್ ಕಾರ್ಯಕ್ರಮದ ಕಡೆಯ ಹಂತಕ್ಕೆ ಬಂದಿದ್ದೀವಿ. ಸಮಯ ಸರಿಯಾಗಿ 1:55 ಆಗಿದೆ. ಕಡೆಯ ಒಂದು ಹಾಡಿನೊಂದಿಗೆ ಇವತ್ತಿನ ಈ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಸುನಂದಮ್ಮ ಅವರ ಬಗ್ಗೆ ಮಾತಾಡ್ತಾ ಇದೆ, ಕನ್ನಡದ ಖ್ಯಾತ ಹಾಸ್ಯ ಬರಹಗಾರ್ತಿ. ಸಾಧ್ಯವಾದರೆ ಇವರ ಬರಹಗಳನ್ನು ಓದಿ ಆನಂದಿಸಿ ಅಂತ ಹೇಳ್ತಾ ಈಗ ಕಡೆಯ ಗೀತೆ, 2 ಗಂಟೆಗೆ ಸರಿಯಾಗಿ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ವಾರ್ತೆಗಳು.

0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
2: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
3: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
2: ಟ್ಯೂನ್ ಮಾಡಿ ಆಕಾಶವಾಣಿ FM ರೈನ್ಬೋ 101.3.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಚಿತ್ರದುರ್ಗದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ನಿಯೋಗದಿಂದ ಬರ ಪರಿಶೀಲನೆ, ರೈತರ ಅಹವಾಲು ಆಲಿಸಿದ ಸರ್ಕಾರ. ಉದ್ಯೋಗ ಖಾತರಿಯಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಜಮೀನಿನಲ್ಲಿ ಫಲವೃಕ್ಷೋದ್ಯಾನ, ಸಚಿವ ಈಶ್ವರ್ ಖಂಡ್ರೆ. ಆಗಸ್ಟ್ 1ರಂದು ಹೈಕೋರ್ಟ್ನ ಧಾರವಾಡ ಪೀಠದಲ್ಲಿ ಮಹಿಳಾ ನ್ಯಾಯಮೂರ್ತಿಗಳಿಂದ ಕಲಾಪ. ನವದೆಹಲಿ ಮಂಡ್ಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ನಡುವೆ 3 ಕೃಷಿ ವಿಜ್ಞಾನ ಕೇಂದ್ರಗಳ ವರ್ಗಾವಣೆಗೆ ಒಡಂಬಡಿಕೆ. ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಕಾಮಗಾರಿಗಳಿಂದ ಪರಿಸರ ಮಾಲಿನ್ಯ, ಸರ್ಕಾರದ ವಿರುದ್ದ ಬಿಜೆಪಿ ಅಸಮಾಧಾನ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಇಂದು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಎರಬಳ್ಳಿ ಗ್ರಾಮ ಸೇರಿದಂತೆ ವಿವಿಧೆಡೆ ಜಮೀನುಗಳಿಗೆ ಭೇಟಿ ನೀಡಿ ಬರ ಪರಿಸ್ಥಿತಿಯನ್ನು ಖುದ್ದು ಪರಿಶೀಲಿಸಿದರು. ಇದೇ ವೇಳೆ ಈವರೆಗಿನ ಕೃಷಿ ಚಟುವಟಿಕೆ ಕುರಿತಂತೆ ರೈತರ ಅಹವಾಲು ಆಲಿಸಿದರು. ವದ್ದಿಕೆರೆ ಗ್ರಾಮದ ರೈತರ ಜಮೀನಿಗೆ ಭೇಟಿ ನೀಡಿದ ಮುಖ್ಯಮಂತ್ರಿ ನೇತೃತ್ವದ ನಿಯೋಗ ಒಣಗಿ ಹೋಗಿರುವ ಸೂರ್ಯಕಾಂತಿ ಬೆಳೆಯನ್ನು ವೀಕ್ಷಿಸಿದರು. ಸೂರ್ಯಕಾಂತಿ ಬಿತ್ತನೆಗೆ ತಗುಲಿದ ವೆಚ್ಚ ಹಾಗೂ ಹಾನಿಯ ಕುರಿತು ರೈತರಿಂದ ಮಾಹಿತಿ ಪಡೆದರು. ರಾಜ್ಯದಲ್ಲಿ ಎದುರಾಗಿರುವ ಬರ ಪರಿಸ್ಥಿತಿಯನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿಗೆ ಭೇಟಿ ನೀಡಿದ್ದ ಅವರು ವಿಭಾಗೀಯ ಮಟ್ಟದ ಬರ ಪರಿಶೀಲನಾ ಸಭೆಯಲ್ಲಿ ಭಾಗವಹಿಸುವ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿ, ಯಾವುದೇ ಕಾರಣಕ್ಕೂ ಜನರಿಗೆ ಕುಡಿಯುವ ನೀರಿನ ಅಭಾವ ಉಂಟಾಗದಂತೆ ಸೂಕ್ತ ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಆಲಮಟ್ಟಿ ಭಾಗ ಹೊರತುಪಡಿಸಿ ರಾಜ್ಯದ ಉಳಿದೆಲ್ಲ ಪ್ರದೇಶಗಳಲ್ಲೂ ಬರ ವಾತಾವರಣ ಸೃಷ್ಟಿಯಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಸರ್ಕಾರಿ ಶಾಲೆಗಳ ದತ್ತು ಸ್ವೀಕಾರ ವಿಚಾರವಾಗಿ ಮಾತನಾಡಿದ ಅವರು, ಖಾಸಗಿ ಶಾಲೆಗಳ ಮೇಲೆ ಹೆಚ್ಚುವರಿ ಹೊರೆ ಹೊರಿಸುತ್ತಿಲ್ಲ. ಉನ್ನತ ಮಟ್ಟದ ಖಾಸಗಿ ಶಾಲೆಗಳು ಸಿಎಸ್ಆರ್ ನಿಧಿಯಡಿ ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಗಳನ್ನು ದತ್ತು ಪಡೆದು ಮೂಲಸೌಕರ್ಯ ಹಾಗೂ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸಲು ಆಹ್ವಾನಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಹಳ್ಳಿಯ ಮಕ್ಕಳಿಗೂ ನಗರ ಮಟ್ಟದಂತೆ ಉನ್ನತ ಮಟ್ಟದ ಶಿಕ್ಷಣ ಸಿಗಬೇಕು ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿನ ಸರ್ಕಾರಿ ಜಮೀನಿನಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಫಲವೃಕ್ಷೋದ್ಯಾನ ಅಭಿವೃದ್ಧಿಪಡಿಸಿ ಇದನ್ನು ವಾರ್ಷಿಕ ಆಧಾರದ ಮೇಲೆ ಪಾರದರ್ಶಕವಾಗಿ ಹರಾಜು ಮೂಲಕ ಅದೇ ಗ್ರಾಮದ ಯುವಜನರಿಗೆ ಗುತ್ತಿಗೆ ನೀಡುವ ಬಗ್ಗೆ ಕ್ರಮ ವಹಿಸುವಂತೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚಿಸಿದ್ದಾರೆ. ಪ್ರತಿ ಗ್ರಾಮದಲ್ಲಿ ಈ ರೀತಿಯ ಫಲವೃಕ್ಷೋದ್ಯಾನ ಅಭಿವೃದ್ಧಿಪಡಿಸುವುದರಿಂದ ಗ್ರಾಮದಲ್ಲಿನ ಹಸಿರು ಹೊದಿಕೆಯೂ ಹೆಚ್ಚಲಿದೆ, ನಿರುದ್ಯೋಗಿ ಭೂರಹಿತ ಯುವಜನರಿಗೆ ಉದ್ಯೋಗವೂ ಲಭಿಸಲಿದೆ. ಇದರಿಂದ ಗ್ರಾಮ ಪಂಚಾಯಿತಿ ಮತ್ತು ಕಂದಾಯ ಇಲಾಖೆಗೆ ಆದಾಯವೂ ಬರಲಿದೆ ಎಂದು ಇಲಾಖಾ ಕಾರ್ಯದರ್ಶಿಗೆ ನೀಡಿರುವ ಲಿಖಿತ ಸೂಚನೆಯಲ್ಲಿ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಪಂಚಾಯಿತಿ ವ್ಯಾಪ್ತಿಯ ಕಂದಾಯ ಇಲಾಖೆಗೆ ಸೇರಿದ ಸರ್ಕಾರಿ ಭೂಮಿಯಲ್ಲಿ

0: ತೋಟಗಾರಿಕೆ ಬೆಳೆಗಳಾದ ಮಾವು, ಸಪೋಟ, ತೆಂಗು, ಹೈಬ್ರಿಡ್ ನೇರಳೆ, ಹುಣಸೆ ಇತ್ಯಾದಿ ಬೆಳೆಸಿದರೆ ಅದರಿಂದ ಪಂಚಾಯಿತಿಗಳಿಗೆ ಮತ್ತು ಕಂದಾಯ ಇಲಾಖೆಗೆ ಆದಾಯ ಬರಲಿದೆ. ಪ್ರಮುಖವಾಗಿ ಸರ್ಕಾರಿ ಭೂಮಿಯ ಒತ್ತುವರಿಯೂ ನಿಲ್ಲಲಿದೆ. ತೋಟಗಾರಿಕೆ ಬೆಳೆಯ ಈ ವೃಕ್ಷಗಳನ್ನು ಯಾವಾಗ ಬೇಕಾದರೂ ತೆರವು ಮಾಡಿ ಸರ್ಕಾರದ ಯೋಜನೆಗಳಿಗೆ ಭೂ ಬಳಕೆ ಮಾಡಲು ಅವಕಾಶ ಇರಲಿದೆ ಎಂದು ಪತ್ರದಲ್ಲಿ ಪ್ರಸ್ತಾಪಿಸಿದ್ದಾರೆ. ರಾಜ್ಯ ಹೈಕೋರ್ಟ್ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಧಾರವಾಡ ಪೀಠದಲ್ಲಿ ಆಗಸ್ಟ್ 1ರಂದು ಇಡೀ ದಿನದ ಕಲಾಪಗಳನ್ನು ಒಟ್ಟು 10 ಮಹಿಳಾ ನ್ಯಾಯಮೂರ್ತಿಗಳು ನಡೆಸಿಕೊಡಲಿದ್ದಾರೆ. ಮುಖ್ಯ ನ್ಯಾಯಮೂರ್ತಿ ವಿಭೂ ಬಕ್ರು ಆದೇಶದಂತೆ ಹೈಕೋರ್ಟ್ ನ್ಯಾಯಾಂಗ ವಿಭಾಗದ ರಿಜಿಸ್ಟ್ರಾರ್ ರೋಣಾ ವಾಸುದೇವ ಅವರು ಈ ಕುರಿತಂತೆ ಅಧಿಸೂಚನೆ ಹೊರಡಿಸಿದ್ದಾರೆ. ಅಧಿಸೂಚನೆಯಲ್ಲಿ 3 ವಿಭಾಗೀಯ ಹಾಗೂ 4 ಏಕಸದಸ್ಯ ನ್ಯಾಯಪೀಠಗಳನ್ನು ರಚಿಸಲಾಗಿದೆ. 3 ವಿಭಾಗೀಯ ನ್ಯಾಯಪೀಠದಲ್ಲಿ ನ್ಯಾಯಮೂರ್ತಿಗಳಾದ ಅನು ಶಿವರಾಮನ್ ಹಾಗೂ ಕೆಜಿ ಶಾಂತಿ, ಜ್ಯೋತಿ ಮುಲಿಮನಿ, ಪಿ ಶ್ರೀಸುಧಾ, ಲಲಿತಾ ಕನ್ನೆಗಂಟಿ ಹಾಗೂ ಕೆಎಸ್ ಹೇಮಲೇಖ ಕಾರ್ಯನಿರ್ವಹಿಸಲಿದ್ದಾರೆ. ನ್ಯಾಯಮೂರ್ತಿಗಳಾದ ಚಲ್ಲಕೂರು ಸುಮಲತಾ, ತಾರಾ ವಿತಸ್ತಾ ಗಂಜು, ಕೆಬಿ ಗೀತಾ ಹಾಗೂ ರಾಜೇಶ್ವರಿ ಎಂ ಹೆಗಡೆ ಏಕಸದಸ್ಯ ನ್ಯಾಯಪೀಠದಲ್ಲಿ ಕಾರ್ಯನಿರ್ವಹಿಸಲಿದ್ದಾರೆ. ಆಗಸ್ಟ್ 8 ಮತ್ತು 9ರಂದು ಬೆಂಗಳೂರಿನಲ್ಲಿ ದೇಶದ ಎಲ್ಲ ಹೈಕೋರ್ಟ್ ಮಹಿಳಾ ನ್ಯಾಯಮೂರ್ತಿಗಳ ಸಮಾವೇಶ ನಡೆಸುವ ಹಿನ್ನೆಲೆಯಲ್ಲಿ ಪೂರ್ವಭಾವಿಯಾಗಿ ಈ ಪೀಠ ರಚನೆ ಮಾಡಲಾಗಿದೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 136ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಆಕಾಶವಾಣಿ ಸುದ್ದಿಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ನವದೆಹಲಿ ಮತ್ತು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯ ನಡುವೆ 3 ಕೃಷಿ ವಿಜ್ಞಾನ ಕೇಂದ್ರಗಳ ವರ್ಗಾವಣೆಗೆ ಒಡಂಬಡಿಕೆಯಾಗಿದೆ. ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ನವದೆಹಲಿ ಮತ್ತು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯ, ಹಾಸನ ಮತ್ತು ಚಾಮರಾಜನಗರ ಕೃಷಿ ವಿಜ್ಞಾನ ಕೇಂದ್ರಗಳ ಆಡಳಿತಾತ್ಮಕ ನಿಯಂತ್ರಣವನ್ನು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೆಂಗಳೂರು ಇವರಿಂದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯಕ್ಕೆ ವರ್ಗಾಯಿಸುವ ಕುರಿತು ಒಡಂಬಡಿಕೆಗೆ ಸಹಿ ಹಾಕಲಾಗಿದೆ. 3 ಕೃಷಿ ವಿಜ್ಞಾನ ಕೇಂದ್ರಗಳ ವರ್ಗಾವಣೆಯು ಮಂಡ್ಯ, ಹಾಸನ ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಕೃಷಿ ವಿಸ್ತರಣಾ ಸೇವೆಗಳು ಹಾಗೂ ಕೃಷಿ ತಂತ್ರಜ್ಞಾನಗಳ ಪ್ರಸರಣವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟನಲ್ಲಿ ಮಹತ್ವದ ಹೆಜ್ಜೆಯಾಗಿದೆ. ಈ ಕ್ರಮವು ಕೃಷಿ ಶಿಕ್ಷಣ, ಸಂಶೋಧನೆ ಮತ್ತು ವಿಸ್ತರಣಾ ಚಟುವಟಿಕೆಗಳ ನಡುವೆ ಉತ್ತಮ ಸಮನ್ವಯವನ್ನು ಸಾಧಿಸಲು ಸಹಕಾರಿಯಾಗಲಿದೆ. ರಾಜ್ಯ ಸರ್ಕಾರ ಬೆಂಗಳೂರನ್ನು ಧೂಳಿನ ನಗರವನ್ನಾಗಿ ಪರಿವರ್ತಿಸುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಅಭಿವೃದ್ಧಿಯ ಹೆಸರಿನಲ್ಲಿ ನಾಗರಿಕರಿಗೆ ಅನಾನುಕೂಲತೆ ಉಂಟುಮಾಡುವುದು ಸರ್ಕಾರದ ಸಾಧನೆಯೇ ಎಂದು ತಮ್ಮ ಹೇಳಿಕೆಯಲ್ಲಿ ಪ್ರಶ್ನಿಸಿದ್ದಾರೆ. ಜಿಬಿಎ ಮತ್ತು ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ನಿರ್ಲಕ್ಷ್ಯದಿಂದಾಗಿ ನಗರದ ನಿವಾಸಿಗಳು ಪ್ರತಿನಿತ್ಯ ಧೂಳು ಮತ್ತು ಕಳಪೆ ಪರಿಸ್ಥಿತಿಗಳನ್ನು ಸಹಿಸಿಕೊಳ್ಳಬೇಕಾಗಿದೆ ಎಂದು ದೂರಿದ್ದಾರೆ. ಕೆಲ ಪ್ರದೇಶಗಳಲ್ಲಿ ಕುಡಿಯುವ ನೀರು ಮತ್ತು ಭೂಗತ ಒಳಚರಂಡಿ ಪೈಪ್ಲೈನ್ ಕಾಮಗಾರಿಗಳು ಪ್ರಾರಂಭವಾಗಿ 1 ವರ್ಷ ಕಳೆದರೂ ಮುಂದುವರೆದಿದೆ ಎಂದು ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಮಧ್ಯಪ್ರವೇಶಿಸಿ ಬಾಕಿ ಇರುವ ಕಾಮಗಾರಿಗಳನ್ನು ಪೂರ್ಣಗೊಳಿಸಲು ಗಡುವು ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಬೆಂಗಳೂರನ್ನು ಸ್ವಚ್ಛವಾಗಿಡುವ ನಿಟ್ಟನಲ್ಲಿ ಮತ್ತೊಂದು ಮಹತ್ವದ ಹೆಜ್ಜೆಯಾಗಿ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಥಣಿಸಂದ್ರದಲ್ಲಿಂದು ಬೃಹತ್ ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ ನೀಡಿದರು. ಈ ಅಭಿಯಾನವು ಥಣಿಸಂದ್ರವನ್ನು ಸಂಪೂರ್ಣವಾಗಿ ಕಸಮುಕ್ತ ಪ್ರದೇಶವನ್ನಾಗಿ ಮಾಡುವ ಗುರಿ ಹೊಂದಿದೆ. ಸ್ವಚ್ಛತಾ ಅಭಿಯಾನವನ್ನು ಥಣಿಸಂದ್ರದಲ್ಲಿರುವ ಪೊಲೀಸ್ ತರಬೇತಿ ಶಾಲೆ ಮತ್ತು ರಾಷ್ಟೋತ್ಥಾನ ಶಾಲೆಯ ಆವರಣದಲ್ಲಿ ಆರಂಭಿಸಲಾಯಿತು. ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಈ ಪ್ರದೇಶದ ನೈರ್ಮಲ್ಯವನ್ನು ಸುಧಾರಿಸುವುದು ಮತ್ತು ಕಸ ವಿಲೇವಾರಿಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ. ಈ ವೇಳೆ ಮಾತನಾಡಿದ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ, ಎಲ್ಲರೂ ಕಸವನ್ನು ವಾಹನಗಳಿಗೆ ನೀಡಬೇಕು, ಎಲ್ಲೆಂದರಲ್ಲಿ ಕಸವನ್ನು ಎಸೆಯದಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಮಾಜಿ ಸಚಿವ ಸಿ ವೀರಣ್ಣ ಅವರು ವಯೋಸಹಜ ಕಾರಣದಿಂದ ಇಂದು ನಿಧನ ಹೊಂದಿದ್ದಾರೆ.

0: ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಿಂದ 1983 1989ರಲ್ಲಿ ಶಾಸಕರಾಗಿ ಆಯ್ಕೆಯಾಗಿದ್ದ ಅವರು ಮುಖ್ಯಮಂತ್ರಿಗಳಾಗಿದ್ದ ರಾಮಕೃಷ್ಣ ಹೆಗ್ಡೆ, ಎಸ್ಆರ್ ಬೊಮ್ಮಾಯಿ, ಜೆಎಚ್ ಪಟೇಲ್, ಎಚ್ಡಿ ದೇವೇಗೌಡರ ಅವಧಿಯಲ್ಲಿ ವಿವಿಧ ಖಾತೆಗಳ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದರು. ರಾಮಕೃಷ್ಣ ಹೆಗ್ಡೆ ಮುಖ್ಯಮಂತ್ರಿಯಾಗಿ ವಿದೇಶಕ್ಕೆ ತೆರಳಿದ್ದ ಸಂದರ್ಭದಲ್ಲಿ 7 ಖಾತೆಗಳ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದರು. ಸಿವಿರಣ್ಣ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಅರಣ್ಯದೊಳಗೆ ಅಕ್ರಮವಾಗಿ ಪ್ರವೇಶಿಸಿದ್ದ ದ್ವಿಚಕ್ರ ವಾಹನ ಸವಾರರಿಗೆ ಅರಣ್ಯ ಇಲಾಖೆ 25,000 ರೂಪಾಯಿ ದಂಡ ವಿಧಿಸಿ ಎಚ್ಚರಿಕೆ ನೀಡಿದೆ. ಕಳೆದ 4 ದಿನಗಳ ಹಿಂದೆ ಇಬ್ಬರು ದ್ವಿಚಕ್ರ ವಾಹನದ ಮೂಲಕ ಬಂಡೀಪುರ ಸಫಾರಿ ಝೋನ್ನ ಅರಣ್ಯ ಪ್ರದೇಶಕ್ಕೆ ಅಕ್ರಮವಾಗಿ ಪ್ರವೇಶಿಸಿ 1 ಕಿಲೋಮೀಟರ್ಗೂ ಅಧಿಕ ದೂರ ಸಂಚರಿಸಿದ್ದರು. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಸಿಸಿಟಿವಿ ದೃಶ್ಯಾವಳಿ ಆಧರಿಸಿ ಆರೋಪಿಗಳನ್ನು ಪತ್ತೆ ಹಚ್ಚಿ 25,000 ರೂಪಾಯಿ ದಂಡ ವಿಧಿಸಿ ತಪ್ಪೊಪ್ಪಿಗೆ ಪತ್ರ ಪಡೆದಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿತ್ರದುರ್ಗದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ನಿಯೋಗದಿಂದ ಬರ ಪರಿಶೀಲನೆ, ರೈತರ ಅಹವಾಲು ಆಲಿಸಿದ ಸರ್ಕಾರ. ಉದ್ಯೋಗ ಖಾತರಿಯಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಜಮೀನಿನಲ್ಲಿ ಫಲವೃಕ್ಷೋದ್ಯಾನ, ಸಚಿವ ಈಶ್ವರ್ ಖಂಡ್ರೆ. ಆಗಸ್ಟ್ 1ರಂದು ಹೈಕೋರ್ಟ್ನ ಧಾರವಾಡ ಪೀಠದಲ್ಲಿ ಮಹಿಳಾ ನ್ಯಾಯಮೂರ್ತಿಗಳಿಂದ ಕಲಾಪ. ನವದೆಹಲಿ ಮಂಡ್ಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ನಡುವೆ 3 ಕೃಷಿ ವಿಜ್ಞಾನ ಕೇಂದ್ರಗಳ ವರ್ಗಾವಣೆಗೆ ಒಡಂಬಡಿಕೆ. ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಕಾಮಗಾರಿಗಳಿಂದ ಪರಿಸರ ಮಾಲಿನ್ಯ, ಸರ್ಕಾರದ ವಿರುದ್ದ ಬಿಜೆಪಿ ಅಸಮಾಧಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಇದುವರೆಗೂ ಪ್ರದೇಶ ಸಮಾಚಾರ ಕೇಳಿದ್ರಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ಐಟಿಆರ್ 1 ಅಥವಾ ಐಟಿಆರ್ 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ ಎಐಎಸ್ ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
3: PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.

0: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
2: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3. ಎಸ್, ಚಿಂತೆನ ಸೈಡಿಗಿಟ್ಟು ಆಟ ಆಡುವಂತ ಸಮಯ ಇದು. ಹೊಂಬಿಸಿಲು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
3: ಆಕಾಶವಾಣಿ ಎಫ್ಎಂ ರೇನ್ಬೋ.
1: ಪ್ರಶ್ನೆ ಕೇಳೋದಕ್ಕೆ ನಾನಂತೂ ರೆಡಿ ಇದ್ದೀನಿ, ಉತ್ತರ ಕೊಡೋದಕ್ಕೆ ನೀವೆಲ್ಲರೂ ರೆಡಿ ಅಂತ ಹೇಳಿ ಭಾವಿಸ್ತಾ, ಮೊದಲನೇದಾಗಿ ಒಂದು ಹಾಡಿನೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ, ಪ್ರಶ್ನೆಯೊಂದಿಗೆ ಪ್ರಾರಂಭ ಮಾಡೋಣ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ, ಯಾಕೆ ಈಗಷ್ಟೇ ಸಾಕಷ್ಟು ಹಾಡುಗಳನ್ನು ಕೇಳಿದ್ದೀರಾ, ಪ್ರಶ್ನೆಯ ಜೊತೆಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ ಅಂತ ಅನ್ನಿಸ್ತಾ ಇದೆ. ಇವತ್ತು ನಾನು ಕೇಳೋವಂಥ ಮೊದಲನೇ ಪ್ರಶ್ನೆ ಇದೆಯಲ್ಲ, ಇದಕ್ಕೆ ನಿಮಗೆ ಮೊಬೈಲ್ ಬೇಕಿಲ್ಲ, ಗೂಗಲ್ ಬೇಕಿಲ್ಲ, ಏನು ಬೇಕಿಲ್ಲ, ಹೀಗೆ ನಿಮ್ಮ ಬುದ್ಧಿಯನ್ನು ಉಪಯೋಗಿಸಿ ನೀವು ಉತ್ತರವನ್ನು ಕೊಡಬಹುದು. ಹಾಗೆ ಅಂಥ ಪ್ರಶ್ನೆ ಯಾವುದಪ್ಪ ಅಂಥೇಳಿ ತಲೆಗೆ ಹುಳ ಬಿಟ್ಕೊಳ್ಳೋದೇನು ಬೇಡ, ಬಹಳ ಸಿಂಪಲ್. ನಿಮ್ಮನೆಯಲ್ಲಿ ನಿಮ್ಮ ಅಮ್ಮನೋ ಹೆಂಡತಿನೋ ಯಾರಾದರೂ ಅಡುಗೆ ಮಾಡ್ತಾ ಇರಬೇಕಾದ್ರೆ ಒಂದು ಘಮ ಹೊರಗೆ ಬರುತ್ತೆ ಅಲ್ವಾ, ಮನೆಯೆಲ್ಲ ಆವರಿಸ್ಕೊಳ್ಳುತ್ತೆ, ಹೊಟ್ಟೆ ಹಸಿವು ಜಾಸ್ತಿ ಆಗುತ್ತೆ, ಏನೋ ವಿಶೇಷ ಇರಬಹುದು ಅಂತ ಅನಿಸುತ್ತೆ, ಅಥವಾ ಆ ಒಂದು ಘಮದಿಂದಲೇ ಏನಾಗುತ್ತೆ ಅಂದರೆ ಯಾವ ತಿಂಡಿ ಇರ್ಬೋದು ಅಥವಾ ಯಾವ ಅಡುಗೆ ಇರ್ಬೋದು ಅನ್ನೋದು ಗೊತ್ತಾಗ್ಬಿಡುತ್ತೆ. ಹಾಗಿದ್ರೆ ಈ ಘಮಕ್ಕಿರೋಂಥ ಮತ್ತೊಂದು ಹೆಸರೇನು ಅಂತ ನಿಮ್ಗೆ ಹೇಳೋದಕ್ಕೆ ಸಾಧ್ಯನಾ? ಈ ಅಡುಗೆ ಮಾಡಬೇಕಾದ್ರೆ ಹೊರಹೊಮ್ಮುವಂಥ ಘಮಕ್ಕೆ ಕನ್ನಡದಲ್ಲಿ ಇನ್ನೊಂದು ಪದ ಏನಿರಬಹುದು ಅಂಥೇಳಿ ನೀವು ನನಗೆ ಸಂದೇಶದ ಮುಖಾಂತರ ತಿಳಿಸ್ಬೇಕು. 9480910013 ಈ ಸಂಖ್ಯೆಗೆ.

ಸಮಯ 3:07 ಆಗಿದೆ. ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ, ಹುಂಬಿಸಿಲು ಕಾರ್ಯಕ್ರಮ ಇದು. ಪ್ರಶ್ನೆ ಕೇಳಿದ್ದೆ ಏನಂತ, ಅಡುಗೆ ಮಾಡಬೇಕಾದ್ರೆ ಒಂದು ಘಮ ಬರುತ್ತೆ, ಹಾಗೆ ಘಮ್ ಅಂತ ಮನೆಯೆಲ್ಲ ಆವರಿಸ್ಕೊಳ್ಳುತ್ತೆ, ಹಸು ಜಾಸ್ತಿ ಆಗುತ್ತೆ. ಹಾಗಿದ್ರೆ ಈ ಘಮಕ್ಕೆ ಏನಂತ ಹೆಸರು, ಮತ್ತೊಂದು ಹೆಸರು ಅಂತ ಕೇಳಿದ್ದೆ. ಉತ್ತರ ಯಾರೆಲ್ಲ ಕೊಟ್ಟಿದ್ದಾರೆ ನೋಡುವಂತಹ ಸಮಯ. ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ನೇತ್ರಾ ಕೆಂಗೇರಿಯವರ ಉತ್ತರ ಸರಿಯಾಗಿದೆ. ಹಾಗೆ ಎಸ್ ಎಚ್ ಆರ್ ರುದ್ರಸ್ವಾಮಿ ಕಾಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ ಉತ್ತರವನ್ನು ಕೊಟ್ಟಿದ್ದಾರೆ. ಬೂದಿಗೆರೆ ಮುರಳಿಯವರ ಉತ್ತರ ಸರಿಯಾಗಿದೆ. ಹಾಗೆ ಸೌಭಾಗ್ಯ ರಾಜನಕುಂಟೆಯಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಸುಪ್ರೀತಾ ದಯಾನಂದ ಪಾಂಡವಪುರ ಮಂಡ್ಯದಿಂದ ಸಂದೇಶವನ್ನು ಕಳಿಸಿದ್ದಾರೆ ಸರಿಯಾದ ಉತ್ತರ. ಹಾಗೆ ಯಾರು ಎಚ್ ಎಲ್ ಬಸವರಾಜ್ ಅವರು ಸಂದೇಶವನ್ನು ಕಳಿಸ್ತಾ ಏಕಾದಶಿ ಹಬ್ಬದ

ಶುಭಾಶಯಗಳನ್ನು ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಏಕಾದಶಿ ಹಬ್ಬದ ಶುಭಾಶಯಗಳು. ಮಳೆ ಸುರಿಲಿ ತಂಪಾಗಲಿ ನಾಡು ಅಂತ ಇದ್ದಾರೆ. ಖಂಡಿತ ಮಳೆ ಸುರಿಲಿ ತಂಪಾಗಲಿ ಎಲ್ಲರಿಗೂ ಕೂಡ. ಏನು ಆ ಒಂದು ಮಳೆಯಿಂದ ಇಳೆ ತಂಪಾಗಿ ಹಸಿರು ಪಸರಿಸಿ ಎಲ್ಲರ ಹೊಟ್ಟೆ ಕೂಡ ತುಂಬಲಿ ಅಂಥೇಳಿ. ಇನ್ನು ಮೈಸೂರಿನಿಂದ ಮಂಗಳ ಮತ್ತು ನಿಯೋಮ ಅವರ ಸಂದೇಶ ಬಂದಿದೆ, ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ರೂಪಾ ಪಾಂಡುರಂಗರಾವ್ ಅವರು ಚಿತ್ರದುರ್ಗದಿಂದ, ಹೆಬ್ಬಾಳದ ರಮೇಶ್ ಅವರ ಉತ್ತರ ಸರಿಯಾಗಿದೆ. ಹಾಗೆ ಲಾಲ್ಬಾಗ್ ರೋಡಿನಿಂದ ಪೂರ್ಣಿಮಾ ಅವರ ಉತ್ತರ ಸರಿಯಾಗಿದೆ.

ಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಅದಾದ ನಂತರ ಯಾರು ಹಾಂ, ನುಂಕಪ್ಪ ಕಾಂಬಳೆ ಮೊಳಕಾಲ್ಮೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೇ ಪುಷ್ಪ ಶಾನುಭೋಗರವರ ಉತ್ತರ ಕೂಡ ಸರಿಯಾಗಿದೆ. ಮತ್ತಿನ್ಯಾರು, ಗಂಗಾಧರ ದೇಸಣಗಿ ಅವರ ಉತ್ತರ ಸರಿಯಾಗಿದೆ. ವೀಣಾ ರವಿಶಂಕರ್ ಶನಿವಾರ ಸಂತೆ ಕೊಡಗು ಇಲ್ಲಿಂದ ಉತ್ತರವನ್ನು ಕಳಿಸಿದ್ದಾರೆ, ಸರಿಯಾದ ಉತ್ತರ. ಇನ್ನು ಲಿತೀಕ್ಷಾ ನಾಗಸಂದ್ರದಿಂದ ಉತ್ತರವನ್ನು ಕಳಿಸಿದ್ದಾರೆ, ಸರಿಯಾದ ಉತ್ತರ. ಮತ್ತಿನ್ಯಾರು ಸಂದೇಶವನ್ನು ಕಳಿಸಿರುವಂಥದ್ದು, ಎಸ್ ಮಂಜುನಾಥ್ ಲಗ್ಗೆರೆಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಇಷ್ಟು ಜನರ ಉತ್ತರ ಸರಿಯಾಗಿದೆ. ಸೊ ಅಡುಗೆ ಮಾಡುವಾಗ ಹೊರಹೊಮ್ಮುವಂಥ ಆ ಒಂದು ಘಮ ಇದೆಯಲ್ಲ, ಇದಕ್ಕೇನಂತ ಕರಿಬೋದು? ಎಸ್, ಇದಕ್ಕೆ ಪರಿಮಳ ಅಂತ ಕರಿಬಹುದು ಅಲ್ವಾ? ತುಂಬ ಜನ ಒಗ್ಗರಣೆ ಅಂಥೇಳಿ ಉತ್ತರವನ್ನು ಕೊಟ್ಟಿದ್ದೀರಾ. ಒಗ್ಗರಣೆ, ಒಗ್ಗರಣೆಯದು ಒಂದು ಪರಿಮಳ ಇರುತ್ತೆ. ಒಗ್ಗರಣೆ ಅನ್ನೋದು ಉತ್ತರ ಅಲ್ಲ, ಅದೊಂದು ವಿಧಾನ ಅಷ್ಟೆ. ಅಡುಗೆ ಎಲ್ಲ ಮುಗಿದ ಮೇಲೆ, ಅಂದರೆ ಸಾಂಬಾರು ಮಾಡಿ ಆದಮೇಲೆ ಕೊನೆಯದಾಗಿ ಕೊಡುವಂಥದ್ದು ಒಗ್ಗರಣೆ. ಆದರೆ ಆ ಒಗ್ಗರಣೆ ಕೊಟ್ಟಾಗ ಬರುವಂಥ ಒಂದು ಘಮ ಇದೆಯಲ್ವ, ಇದನ್ನು ಪರಿಮಳ ಅಂಥೇಳಿ ಕರಿತೀವಲ್ವ. ಭಾಳಷ್ಟು ಜನ ಪರಿಮಳ ಅಂತ ಹೇಳೋ ಬದಲು ಅಥವಾ ಸುವಾಸನೆ ಅಂತ ಹೇಳೋ ಬದಲು ಬರೀ ವಾಸನೆ ವಾಸನೆ ಅಂತಾರೆ. ಒಳ್ಳೆ ವಾಸನೆ ಬರ್ತಾ ಇದೆಯಲ್ಲ ಅಂಥೇಳಿ ವಾಸನೆ ಅನ್ನೋವಂಥ ಪದ ಪ್ರಯೋಗ ತಪ್ಪು. ನಿಮಗೆ ಅಂಥ ಒಂದು ಒಳ್ಳೆಯ ಪರಿಮಳ, ಒಳ್ಳೆಯ ಸುವಾಸನೆ ಬರ್ತಿದೆ ಅಂತಂದರೆ ಅದನ್ನು ಸುವಾಸನೆ ಅಥವಾ ಪರಿಮಳ ಅಂತಾನೇ ಹೇಳಿ, ಇನ್ನು ಮೇಲೆ ವಾಸನೆ ಅಂತ ಹೇಳಬೇಡಿ. ಹಾಗಿದ್ರೆ ಎರಡನೇ ಪ್ರಶ್ನೆ ಕಡೆ ಹೊರಳುವಂಥ ಸಮಯ. ಎರಡನೇ ಪ್ರಶ್ನೆ ಏನು ಹೇಳ್ತಾ ಇದೆ? ಇದು ಇತ್ತೀಚಿನ ಪ್ರಚಲಿತ ಸುದ್ದಿಗೆ ಸಂಬಂಧಪಟ್ಟಿರುವಂಥ, ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ. ಗ್ಲಾಸ್ಕೋನಲ್ಲಿ ಕಳೆದ ಗುರುವಾರ, ಅಂದರೆ ಮೊನ್ನೆ ಗುರುವಾರ ಅಷ್ಟೇ ಉದ್ಘಾಟನೆಯಾಯಿತು. ಏನು ಉದ್ಘಾಟನೆ ಆಯಿತು? ಕಾಮನ್ವೆಲ್ತ್ 2026 ಕ್ರೀಡಾಕೂಟ ಉದ್ಘಾಟನೆ ಆಯಿತು. ಈ ಉದ್ಘಾಟನಾ ಸಮಾರಂಭದಲ್ಲಿ ಭಾರತದ ಧ್ವಜವನ್ನು ಹಿಡಿದು ತಂಡವನ್ನು ಮುನ್ನಡೆಸಿದಂತಹ ಇಬ್ಬರು ಕ್ರೀಡಾಪಟುಗಳು ಯಾರು ಅನ್ನೋದನ್ನು ನೀವು ನನಗೆ ಹೇಳಬೇಕು. ಪ್ರಶ್ನೆ ಮತ್ತೊಮ್ಮೆ ಹೇಳ್ತೀನಿ. ಗ್ಲಾಸ್ಕೋನಲ್ಲಿ ಕಳೆದ ಗುರುವಾರ ಉದ್ಘಾಟನೆಗೊಂಡ ಕಾಮನ್ವೆಲ್ತ್ 2026 ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದಲ್ಲಿ ಭಾರತದ ರಾಷ್ಟ್ರಧ್ವಜವನ್ನು ಹಿಡಿದು ತಂಡವನ್ನು ಮುನ್ನಡೆಸಿದಂತಹ ಕ್ರೀಡಾಪಟುಗಳು ಯಾರು ಅನ್ನೋದನ್ನು ನೀವು ನನಗೆ ಒಂದು ಹಾಡಿನ ಕಾಲಾವಕಾಶದ ಒಳಗೆ ತಲುಪಿಸಿ.

0: ಸಮಯ 3:16 ಆಗಿದೆ. ಎಫ್ ಎಂ ರೈನ್ಬೋ ಕೇಳ್ತಾ ಇದ್ದೀರಾ? ಪ್ರಶ್ನೆ ಕೇಳಿದ್ದೆ, ಏನಂತ ಪ್ರಶ್ನೆ ಕೇಳಿದ್ದೆ, ಗ್ಲಾಸ್ಕೋನಲ್ಲಿ ಕಳೆದ ಗುರುವಾರ ಉದ್ಘಾಟನೆಗೊಂಡ ಕಾಮನ್ವೆಲ್ತ್ 2026 ಈ ಒಂದು ಕ್ರೀಡಾಕೂಟ ಇದೆಯಲ್ಲ, ಇದರ ಉದ್ಘಾಟನಾ ಸಮಾರಂಭದಲ್ಲಿ ಭಾರತದ ರಾಷ್ಟ್ರಧ್ವಜವನ್ನು ಹಿಡಿದು ತಂಡವನ್ನು ಮುನ್ನಡೆಸಿದಂಥ ನಮ್ಮ ಭಾರತದ ಕ್ರೀಡಾಪಟುಗಳು ಯಾರು ಅಂತ ಪ್ರಶ್ನೆ ಕೇಳಿದ್ದೆ. ಸರಿಯಾದ ಉತ್ತರವನ್ನು ಯಾರು ಕೊಟ್ಟಿದ್ದಾರೆ ನೋಡುವಂಥ ಸಮಯ ಇದು. ಎಸ್, ಸರಿಯಾದ ಉತ್ತರವನ್ನು ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ ಕೊಟ್ಟಿದ್ದಾರೆ. ದಿಲೀಪ್ ಕಲ್ಯಾಣ್ಕರ್ ಅವರ ಉತ್ತರ ಸರಿಯಾಗಿದೆ, ರಾಜಾಜಿನಗರದಿಂದ. ಹಾಗೆ ಬಿಂದು ಪ್ರಕಾಶ್ ಬೆಂಗಳೂರಿನಿಂದ ಉತ್ತರವನ್ನು ಕೊಟ್ಟಿದ್ದಾರೆ, ಸರಿಯಾದ ಉತ್ತರ. ದೇವಿ ಸಿಂಗ್ ಸರೋಜಾ ಸಿಂಗ್ ಅವರ ಉತ್ತರ ಕೂಡ ಸರಿಯಾಗಿದೆ. ನೇತ್ರಾ ಕೆಂಗೇರಿಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಗಜಾನನ ಭಟ್ ಬೋಳನಮಕ್ಕಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ, ಸರಿಯಾದ ಉತ್ತರ ನಿಮ್ಮದು ಕೂಡ. ಹಾಗೆ ಯಾರು ಸಂದೇಶವನ್ನು ಕಳಿಸಿರುವಂಥದ್ದು, ಭಾಗ್ಯ ರಾಮಣ್ಣ ಅವರ ಉತ್ತರ ಸರಿಯಾಗಿದೆ. ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ ಉತ್ತರವನ್ನು ಕಳಿಸಿದ್ದಾರೆ, ಸರಿಯಾಗಿದೆ. ಜಯಶ್ರೀ ಸುನೀಲ್ ರಾಜಾಜಿನಗರದಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ಹಾಗೆ ಸುಭಾನ್ಕೋರಿ ಹಂಪಸಾಗರದಿಂದ, ಸುಮಿತ್ರಾ ಸಂಡೂರಿನಿಂದ ಉತ್ತರವನ್ನು ಕಳಿಸಿದ್ದಾರೆ. ಟೈಲರ್ ಯಾರು ಮುನಿರಾಬಾದ್ ಡ್ಯಾಮಿಂದ ನೋಬಲ್ ಟೈಲರ್ ಅವರ ಉತ್ತರ ಸರಿಯಾಗಿದೆ. ಪುಷ್ಪಾ ಶಾನ್ಭೋಗರ್ ಗದಗಿಂದ ಉತ್ತರವನ್ನು ಕಳಿಸಿದ್ದಾರೆ, ಸರಿಯಾದ ಉತ್ತರ. ಶ್ರೀಕಾಂತ್ ಗೋಡ್ಕಿಂಡಿ ಧಾರವಾಡದಿಂದ ಅರ್ಧ ಉತ್ತರವನ್ನು ಮಾತ್ರ ಕೊಟ್ಟಿದ್ದೀರಾ, ಇಬ್ಬರು ಮುನ್ನಡೆಸಿದಂಥದ್ದು. ಹೆಚ್ ಆರ್ ರುದ್ರಸ್ವಾಮಿ ಕಾಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ ಉತ್ತರವನ್ನು ಕಳಿಸಿದ್ದಾರೆ, ಸರಿಯಾದ ಉತ್ತರ. ಲಾಲ್ಬಾಗ್ ರೋಡಿಂದ ಪೂರ್ಣಿಮಾ ಅವರ ಉತ್ತರ ಸರಿಯಾಗಿದೆ. ಸುಪ್ರೀತ್ ದಯಾನಂದ ಕೆರೆದೊಣ್ಣೂರು ಪಾಂಡವಪುರ ಮಂಡ್ಯದಿಂದ ಉತ್ತರವನ್ನು ಕಳಿಸಿದ್ದಾರೆ, ಸರಿಯಾದ ಉತ್ತರ. ಹಾಗೆ ಹನುಮನ್ ಕ್ಷಮಿಸಿ ಮಂಜುನಾಥ್ ಲಗ್ಗೆರೆಯಿಂದ ಉತ್ತರವನ್ನು ಕಳಿಸಿದ್ದಾರೆ, ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಸೌಭಾಗ್ಯ ರಾಜನಕುಂಟೆಯಿಂದ ಉತ್ತರವನ್ನು ಕಳಿಸಿದ್ದಾರೆ, ಸರಿಯಾದ ಉತ್ತರವೇ ಹೌದು. ಅದಾದ ನಂತರ ವಾಣಿಶ್ರೀ ಇಳಕಲ್ನಿಂದ ಉತ್ತರವನ್ನು ಕಳಿಸಿದ್ದಾರೆ, ಸರಿಯಾದ ಉತ್ತರ. ವೀಣಾ ರವಿಶಂಕರ್ ಶನಿವಾರ ಸಂತೆ ಕೊಡಗಿನಿಂದ ಉತ್ತರವನ್ನು ಕಳಿಸಿದ್ದಾರೆ. ಮತ್ತಾರು ಉತ್ತರವನ್ನು ಕಳಿಸಿರುವಂಥದ್ದು, ಪಿ ಎಚ್ ಪಾಟೀಲ ಮತ್ತು ಶ್ರೀಮತಿ ಪಾಟೀಲ ಅವರು ರಾಣಿಬೆನ್ನೂರಿನಿಂದ ಉತ್ತರವನ್ನು ಕಳಿಸಿದ್ದಾರೆ, ಸರಿಯಾದ ಉತ್ತರ ನಿಮ್ಮದು ಕೂಡ ಆಗಿದೆ. ಮತ್ತಿನ್ಯಾರು ಉತ್ತರವನ್ನು ಕಳಿಸಿದ್ದಾರೆ, ಬಸವರಾಜ್ ಗೆಂಗೇರಿ ಬೆಂಗಳೂರಿನಿಂದ ಉತ್ತರವನ್ನು ಕಳಿಸಿದ್ದಾರೆ, ಪದ್ಮಶ್ರೀ ಕುಟುಂಬದವರು. ಎಸ್, ಪದ್ಮಶ್ರೀ ಕುಟುಂಬದವರು ಉತ್ತರ ಸರಿಯಾಗಿ ಇಲ್ಲ, ತಪ್ಪಾದ ಉತ್ತರವನ್ನು ಕೊಟ್ಟಿದ್ದೀರಾ, ಸಾರಿ. ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಅವರ ಉತ್ತರ ಸರಿಯಾದ ಉತ್ತರ ಆಗಿದೆ. ಇಷ್ಟು ಜನ ಉತ್ತರವನ್ನು ಕಳಿಸಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇನ್ನೂ ಸರಿಯಾದ ಉತ್ತರ ಏನು ಅಂತ ನೋಡಬೇಕಲ್ವಾ. ಈಗಷ್ಟೇ ಮತ್ತೊಂದು ಉತ್ತರ ಕೂಡ ಬಂತು. ಸರಿಯಾದ ಉತ್ತರ ಏನು? ಮೀರಾಬಾಯಿ ಚಾನು ಮತ್ತು ಲವ್ಲಿನಾ ಬೊರ್ಗೋಹೈನ್ ಇವರು ನಮ್ಮ ಭಾರತ ತಂಡವನ್ನು ಮುನ್ನಡೆಸಿದರು. ಮೀರಾಬಾಯಿ ಚಾನು, ಲವ್ಲಿನಾ ಬೊರ್ಗೋಹೈನ್ ಅವರು ಗ್ಲಾಸ್ಕೋನಲ್ಲಿ ನಡೆದಂತಹ ಕಾಮನ್ವೆಲ್ತ್ 2026 ಈ ಒಂದು ಗೇಮ್ಸ್ ಏನಿದೆಯಲ್ಲ, ಕ್ರೀಡಾಕೂಟ ಇದೆಯಲ್ಲ, ಇದರ ಉದ್ಘಾಟನಾ ಸಮಾರಂಭದಲ್ಲಿ ಭಾರತದ ಧ್ವಜವನ್ನು ಎತ್ತಿ ಹಿಡಿದಿದ್ದರು. 3:20 ಆಗಿದೆ, ಎಫ್ ಎಂ ರೈನ್ಬೋ ಕೇಳ್ತಾ ಇದ್ದೀರಾ. ಎಸ್, ಇದು
1: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
2: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
1: ಪ್ರತಿದಿನ ಮಧ್ಯಾಹ್ನ 3:00 ಹೊಂಬಿಸಿಲು.
2: ಟ್ಯೂನ್ ಮಾಡಿ ಆಕಾಶವಾಣಿ ಎಫ್ ಎಂ ರೈನ್ಬೋ 101.3.
0: ಎಸ್, ಚಿಂತೆನ ಸೈಡ್ಗಿಟ್ಟು ನೀವೆಲ್ಲರೂ ಕೂಡ ಆಟ ಆಡ್ತಿದ್ದೀರಾ ಅಂತ ಗೊತ್ತು. ಹೇಳಿ ಕೇಳಿ, ವೀಕೆಂಡ್ ಶನಿವಾರ ಸಾಕಷ್ಟು ಜನ ಆರಾಮಾಗಿ ಮನೆಯಲ್ಲಿ ಕೂತು ಕಾರ್ಯಕ್ರಮವನ್ನು ಕೇಳಿಸ್ಕೊಳ್ತಾ ಇರ್ತೀರಾ. 3:20 ಆಗಿದೆ ಈಗ ನಮ್ಮ ಸ್ಟುಡಿಯೋ ಸಮಯ. ಮುಂದಿನ ಪ್ರಶ್ನೆ, ಇದೊಂದು ಹಿಂದಿ ಸಿನಿಮಾ ಕುರಿತಾದಂತಹ ಪ್ರಶ್ನೆ. ಏನು ಪ್ರಶ್ನೆ ಅಂತಂದ್ರೆ, ಈ ಸಿನಿಮಾದಲ್ಲಿ ರಜನಿಕಾಂತ್ ಅವರು ನಾಯಕ ನಟನಾಗಿ ಅಭಿನಯಿಸಿದ್ದಾರೆ, ಆಯ್ತಾ. ಅದಾದ ನಂತರ ರಜನಿಕಾಂತ್ ಅವರ ಸಾಕು ಮಗನಾಗಿ ಹೃತಿಕ್ ರೋಷನ್ ಅಭಿನಯಿಸಿದ್ದಾರೆ. ಹಾಗಿದ್ರೆ ಆ ಸಿನಿಮಾ ಯಾವುದಪ್ಪ ಅಂತ ನೀವು ನನಗೆ ಹೇಳಬೇಕು. ರಜನಿಕಾಂತ್ ನಾಯಕ ನಟನಾಗಿ, ರಜನಿಕಾಂತ್ ಅವರ ಸಾಕು ಮಗನಾಗಿ ಹೃತಿಕ್ ರೋಷನ್ ಅಭಿನಯಿಸಿದಂತಹ ಆ ಒಂದು ಸಿನಿಮಾ ಯಾವುದು ಅನ್ನೋದನ್ನ ನೀವು ನನಗೆ ತಿಳಿಸಿ. ಒಂದು ಹಾಡಿನ ಕಾಲಾವಕಾಶ ಯಾವತ್ತಿಗೂ ನಿಮಗಿದ್ದೇ ಇರುತ್ತೆ.

ಎಸ್ ಎಫ್ ಎಂ ರೈನ್ಬೋ ಕೇಳ್ತಾ ಇದ್ದೀರಾ? ಎಸ್ ಎಸ್ ಎಸ್ ಎಸ್, 3:25 ಆಗಿ ಹೋಯ್ತು ಕಣ್ರಿ. ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಪ್ರಶ್ನೆ ಕೇಳಿದ್ದೆ ಏನಂತ, ಸೂಪರ್ ಸ್ಟಾರ್ ರಜನಿಕಾಂತ್ ಹಿಂದಿ ಸಿನಿಮಾ ಒಂದರಲ್ಲಿ ನಾಯಕ ನಟನಾಗಿ ಅಭಿನಯಿಸ್ತಾರೆ, ಅವರ ಸಾಕು ಮಗನಾಗಿ ಹೃತಿಕ್ ರೋಷನ್ ಅಭಿನಯಿಸಿದಂತಹ ಆ ಒಂದು ಸಿನಿಮಾ ಯಾವುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರ ಕೊಟ್ಟವರು ಯಾರು ನೋಡುವಂತಹ ಸಮಯ. ಎನ್ ಆರ್ ಪ್ರಸಾದ್ ರಾಜನಗರದಿಂದ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. ಹೆಬ್ಬಾಳದ ರಮೇಶ್ ಕಳೆದ ಸಾರಿ ಕೇಳಿದಂತಹ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ರು, ಬಟ್ ನಾನು ಅವರ ಹೆಸರನ್ನ ಮಿಸ್ ಮಾಡಿದ್ದೆ. ಇನ್ನು ನೇತ್ರಾ ಕೆಂಗೇರಿಯಿಂದ ಉತ್ತರವನ್ನ ಕಳಿಸಿದ್ದಾರೆ, ಸರಿಯಾದ ಉತ್ತರ. ಜಗದಾಂಬಿಕಾ ಹಂಸವೇಣಿ ಅವರ ಉತ್ತರ ಕೂಡ ಸರಿಯಾಗಿದೆ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ರಾಧಾಕೃಷ್ಣ ಚಲ್ಹಳ್ಳಿಯಿಂದ, ಸುನೀಲ್ ಜಯಶ್ರೀ ರಾಜಾಜಿನಗರದಿಂದ, ಸುಧಾಮೂರ್ತಿ ಕೆಹಳ್ಳಿಯಿಂದ ಸರಿಯಾದ ಉತ್ತರ. ಹಾಗೆ ತಾವರೆ ಕೆರೆಯಿಂದ ಚಂದ್ರಶೇಖರ್ ಅವರ ಉತ್ತರ, ಎಸ್ ತಪ್ಪಾದ ಉತ್ತರ ಸರ್, ಸಾರಿ. ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ ಉತ್ತರವನ್ನು ಕಳಿಸಿದ್ದಾರೆ, ಸರಿಯಾದ ಉತ್ತರ. ಪೂರ್ಣಿಮಾ ಬೆಂಗಳೂರು ಲಾಲ್ಬಾಗ್ ರೋಡಿಂದ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ ಸರಿಯಾದ ಉತ್ತರ. ಹೆಚ್ ಆರ್ ರುದ್ರಸ್ವಾಮಿ ಕಾಣದಾಳು ಚಿಕ್ಕಮಗಳೂರಿನಿಂದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ಸೌಭಾಗ್ಯ ರಾಜನ್ ಕುಂಟೆಯಿಂದ, ಮಂಜುನಾಥ್ ಲಗ್ಗೆರೆಯಿಂದ ಉತ್ತರವನ್ನು ಕಳಿಸಿದ್ದಾರೆ, ಹೊನ್ನೂರು ಆಲಿ ಹನುಮಂತಪುರದಿಂದ ಉತ್ತರವನ್ನು ಕಳಿಸಿದ್ದಾರೆ, ಜಗಳೂರಿನಿಂದ. ಹಂಪಸಾಗರದಿಂದ ಸುಭಾನ್ ಕೋರಿ ಅವರ ಉತ್ತರ ಸರಿಯಾಗಿದೆ. ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ ಉತ್ತರವನ್ನು ಕಳಿಸಿದ್ದಾರೆ. ಶ್ರೀಕಾಂತ್ ಗೋಡ್ಕಿಂಡಿ ಧಾರವಾಡದಿಂದ, ಗಜಾನನ ಭಟ್ ಬೋಳನಮಕ್ಕಿ ಹೊನ್ನಾವರದಿಂದ, ಹಾಗೆ ಸುಮಿತ್ರಾ ಸಂಡೂರಿನಿಂದ, ಪದ್ಮಶ್ರೀ ಕುಟುಂಬದವರು ರಾಮಚಂದ್ರಪುರಂನಿಂದ ಉತ್ತರವನ್ನು ಕಳಿಸಿದ್ದಾರೆ. ಪುಷ್ಪಾ ಶಾನಭೋಗರ್ ಗದಗಿಂದ, ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ, ಅನುಪಲ್ಲವಿ ಬೆಂಚೆ ಗ್ರಾಮದಿಂದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಬೂದಿಗೆರೆ ಮುರಳಿಯವರ ಉತ್ತರ ಕೂಡ ಸರಿಯಾಗಿದೆ. ಎಸ್ ಎಂ ಶೋಭಾ ಅವರು ಹಾಸನದಿಂದ, ತಿರುಕನ ಬಳಗ ಮಲ್ಲಾಡಿಹಳ್ಳಿಯಿಂದ ಉತ್ತರವನ್ನು ಕಳಿಸಿದ್ದಾರೆ, ಸರಿಯಾದ ಉತ್ತರ. ಆಶಾ ಶ್ರೀನಿವಾಸ್ ಬಿನಿಪೇಟೆಯಿಂದ ಉತ್ತರವನ್ನು ಕಳಿಸಿದ್ದೀರಾ, ಸರಿಯಾದ ಉತ್ತರ. ಇನ್ನು ನಿತ್ಯ ನೆಲಮಂಗಲದಿಂದ, ಮುನಿರಾಬಾದ್ ಡ್ಯಾಮಿಂದ ಡೇವಿಡ್ ನೋಬಲ್ ಟೈಲರ್ ಅವರ ಉತ್ತರ ಕೂಡ ಸರಿಯಾಗಿದೆ. ನಾಗರಾಜ್ ನೊಂಗಲಿ ಮುಳಬಾಗಿಲಿನಿಂದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ಹುಬ್ಬಳ್ಳಿಯ ಲೋಹ್ಯ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ, ವಾಣಿಶ್ರೀ ಇಣಕಲ್ನಿಂದ, ಉಲ್ಲಾಸ್ ಮಲಾಡಿಹಳ್ಳಿಯಿಂದ, ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ, ಅನಂತರಾಜು ಗೊರಲಡ್ಕು ಹಿರಿಯೂರಿನಿಂದ, ನುಂಕಪ್ಪ ಕಾಂಬಳೆ ಮೊಳಕಾಲ್ಮೂರಿನಿಂದ, ಶ್ವೇತಾ ಎಸ್ರಾವ್ ಅವರ ಉತ್ತರ ತಪ್ಪಾಗಿದೆ. ಇನ್ನು ಧಾರವಾಡದಿಂದ ರೇಖಾ ಅವರ ಉತ್ತರ ಸರಿಯಾಗಿದೆ. ಶರಣಪ್ಪ ಪೂಜಾರಿ ಜಾಗೀರ್ ಅವರು ವೆಂಕಟಾಪುರದಿಂದ, ರಾಯಚೂರಿನಿಂದ ಉತ್ತರವನ್ನು ಕಳಿಸಿದ್ದಾರೆ. ಧಾರವಾಡದ ಮಂಜುಶ್ರೀ ಚನ್ನಪಟ್ಟಣ ಭೂಹಳ್ಳಿಯಿಂದ, ಹರ್ಷಿತ್ ಗೌಡ ತಪ್ಪಾದ ಉತ್ತರ. ಇನ್ನು ಸರಿಯಾದ ಉತ್ತರ ಪಿ ಎಚ್ ಪಾಟೀಲ್ ರಾಣಿಬೆನ್ನೂರಿನಿಂದ ಸರಿಯಾದ ಉತ್ತರ ಕಳಿಸಿದ್ದೀರಾ. ನನ್ನ ಉತ್ತರ ತಪ್ಪಾ ಮೇಡಮ್? ಇಲ್ಲ, ಇರಿ ಸರ್, ಸುಬ್ರಹ್ಮಣ್ಯ ಜಯಂತ್ ಅವರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸೊ ಇಷ್ಟು ಜನ ಸರಿಯಾದ ಉತ್ತರವನ್ನು ಕೊಟ್ಟಿರುವಂಥದ್ದು, ನಾನು ಈ ಪ್ರಶ್ನೆ ನಿಮ್ಮೆಲ್ಲರಿಗೂ ಕೂಡ ಕಷ್ಟ ಆಗ್ಬೋದು ಅಂದ್ಕೊಂಡಿದ್ದೆ, ಆದರೆ ನನಗೆ ಕಷ್ಟ ಆಗೋಷ್ಟು ಉತ್ತರಗಳು ಬಂದಿದೆ. ಅಂದರೆ ನನಗೆ ಉತ್ತರ ಹೇಳೋದಕ್ಕೆ, ಉತ್ತರ ಹೇಳದವರ ಹೆಸರನ್ನು ಹೇಳೋಷ್ಟು ಕಷ್ಟ ಆಗೋಷ್ಟು ಉತ್ತರಗಳು ಬಂದಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಈ ಒಂದು ಉತ್ಸಾಹ ಭರಿತ ಪಾಲ್ಗೊಳ್ಳುವಿಕೆಗೆ. ಸರಿಯಾದ ಉತ್ತರ ಭಗವಾನ್ ದಾದಾ, ಭಗವಾನ್ ದಾದಾ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿತ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು ಪ್ರಯತ್ನ ಪಟ್ಟಂಥ ಎಲ್ಲರಿಗೂ. 3:28 ಆಗಿದೆ, ಇನ್ನೊಂದು ನಿಮಿಷದಲ್ಲಿ ನಿಮಗೋಸ್ಕರ ಮೂಡಿ ಬರುತ್ತೆ ಪ್ರಾಯೋಜಿತ ಕಾರ್ಯಕ್ರಮ ನ್ಯಾಯವಾಣಿ. ಅದಾದ ನಂತರ ಹೊಂಬಿಸಿಲು ಮುಂದುವರಿಯುತ್ತೆ. ಕೇಳ್ತಾ ಇರಿ ಸದಾ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರಗಳು. ಇಂದು ನಮ್ಮ ಜೊತೆಗಿದ್ದಾರೆ ವಕೀಲರು ಹಾಗೂ ಸಂವಿಧಾನ ಫೆಲೋ ಆಗಿರುವ ಮನೋರಂಜನಿ ಅವರು. ಮೇಡಮ್ ನಮಸ್ಕಾರ.
3: ನಮಸ್ಕಾರ.
2: ಈಗ ನೋಡಿ, ಈಗ ಕೆಲವು ಈ ಕ್ರಿಮಿನಲ್ ಪ್ರಕರಣ ಅಂತ ಅಂದ್ಕೋಣ, ನ್ಯಾಯಾಲಯ ಒಂದು ಆದೇಶವನ್ನು ಹೊರಡಿಸುತ್ತೆ, ಅಪರಾಧಿ ಅಥವಾ ಸಂತ್ರಸ್ತೆ ಅವ್ರ ಪರ ನಡೆಸುವಂತ ಸರ್ಕಾರಿ ವಕೀಲರು ಅಂತೇನಿರ್ತಾರಲ್ಲ, ಅವರಿಗೆ ಅದು ಯಾಕೋ ಅತೃಪ್ತರಾಗಿರ್ತಾರೆ. ಇಟ್ ಇಸ್ ನಾಟ್, ನೀವು ಮಾಡಿದ್ದು ಸರಿ ಅಲ್ಲ, ಗೌರ್ಮೆಂಟ್ಗೆ ಅದು ಸರಿ ಕಂಡು ಬರಲ್ಲ, ಆವಾಗ ಏನಾಗುತ್ತೆ?
3: ಈಗ ಕ್ರಿಮಿನಲ್ ಕೇಸಲ್ಲಿ ಏನಾಗುತ್ತೆ ಸರ್, ಯಾಕಂದ್ರೆ ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆದಾಗ ಪ್ರತಿಯೊಬ್ಬ ಮಾನವರ ಮೂಲಭೂತ ಹಕ್ಕುಗಳನ್ನ ಕಾಪಾಡೋದು ಸರ್ಕಾರದ ಜವಾಬ್ದಾರಿ. ಹಂಗಾಗಿ ಪೊಲೀಸ್ ಸ್ಟೇಷನ್ಸ್ ಇರೋದು, ಅವ್ರಿಗೆ ಅಲ್ಲಿ ಏನಾದ್ರೂ ಘಟನೆ ಆದಾಗ ಅವ್ರಿಗೆ ಗೌರ್ಮೆಂಟ್ ವಕೀಲರು ಬರ್ತಾರೆ.
2: ಅದಕ್ಕೆ ಈಗ ಅಪರಾಧ ಏನ್ ನಡೀತದೆ,
3: ಸಂತ್ರಸ್ತ
2: ಏನಂತೀವಲ್ಲ ನಾವು, ಅಂದ್ರೆ ಅಪರಾಧಕ್ಕೆ ಒಳಗಾದವರು, ಶೋಷಣೆ ಒಳಗಾದವರು, ವ್ಯಕ್ತಿ ಪರ ಕೇಸ್ ನಡೆಸಕ್ಕೆ ಸರ್ಕಾರದವರು ಇರ್ತಾರೆ, ಸರ್ಕಾರ ವಕೀಲರು, ಸರ್ಕಾರಿ ವಕೀಲರು ಅಂತ ಅಂತೀವಲ್ಲ, ಅವ್ರು ಇರ್ತಾರೆ. ಅವರಿಗೆ ಪರವಾಗಿ ಕೆಲವು ವಿಚಾರಗಳನ್ನ ಅವರು ಗಮನದಲ್ಲಿಟ್ಟುಕೊಂಡು ಮುಂದುವರಿಬೇಕಾಗತ್ತೆ. ಆ ಟೈಮಲ್ಲಿ ಏನೋ ಒಂಥರ ಅವರಿಗೆ ಸಮಸ್ಯೆ ಆಗಬಹುದು, ಅವಾಗ ಇವರ ಪಾತ್ರ ಏನು ಅಂತ ನೋಡಬೇಕು.
3: ಈಗ ಸರ್ಕಾರದ ಪರವಾಗಿ ಈ ವಿಕ್ಟಿಮ್ಗೆ ಅಂದ್ರೆ ಸಂತ್ರಸ್ತರು ಯಾರು FIR ಮಾಡ್ತಾರಲ್ವಾ, ಈಸಿಯಾಗಿ ಹೇಳೋದಾದ್ರೆ ಯಾರು ಪೊಲೀಸರಲ್ಲಿ ಹೋಗಿ FIR ಮಾಡ್ತಾರೆ ಅವ್ರ ಪರವಾಗಿ ಗೌರ್ಮೆಂಟ್ ವಕೀಲರು ಇರ್ತಾರೆ ಕೋರ್ಟ್ ಅಲ್ಲಿ. ಸೊ ತಪ್ಪು ಮಾಡಿದವ್ರ ಪರವಾಗಿ ಅವ್ರ ವಕೀಲರು ಇರ್ತಾರೆ. ಸೊ ಇಬ್ಬರು ಮಧ್ಯಾಹ್ನ ವಾದ ವಿವಾದಗಳು ಎಲ್ಲ ಆಗಿ ಕೋರ್ಟ್ ಒಂದು ತೀರ್ಪನ್ನ ಕೊಡುತ್ತೆ ಸರ್. ತೀರ್ಪು ಅಪರಾಧಿ ಪರವಾಗಿ ಆದ್ರೆ, ಅಂದ್ರೆ ಇವನೇನ್ ತಪ್ಪು ಮಾಡಿಲ್ಲ, ಇವನ ಬಿಡುಗಡೆ ಮಾಡ್ರಿ ಅಂತಂದಾಗ, ಆಗ ಇವಾಗ ಸರ್ಕಾರಕ್ಕೆ ಅದು ಫೇಲಿಯರ್ ಅಲ್ವಾ. ಆಗ ಸರ್ಕಾರ ಏನ್ ಮಾಡ್ಬೇಕು, ಇಲ್ಲಿ ರೇಪ್ ಆಗಿದೆ ಆದ್ರೂ ಇವನೇ ಮಾಡಿದಾನೆ ಗೊತ್ತು, ಆದ್ರೂ ಅವನಿಗೆ ಬಿಡುಗಡೆ ಆಯ್ತು ಅಂತ ಸುಮ್ನೆ ಇರಕ್ಕಾಗತ್ತಾ? ಇಲ್ಲ, ಆಗಲ್ಲ. ಅವಾಗ ಏನ್ ಮಾಡ್ಬೇಕಾಗುತ್ತೆ, ಇವನ್ ಕೊಲೆ ಮಾಡಿದಾನೆ ಗೊತ್ತು, ಆದ್ರೂ ಬಿಡುಗಡೆ ಆಯ್ತು ಇವನಿಗೆ. ಹಂಗಂದಾಗ ಸರ್ಕಾರ ಪ್ರಾಸಿಕ್ಯೂಷನ್ ಏನ್ ಮಾಡುತ್ತೆ ಅಂದ್ರೆ, ಅಂದ್ರೆ ಗೌರ್ಮೆಂಟ್ ವಕೀಲರು ಸರ್ಕಾರಕ್ಕೆ ಬರೀತಾರೆ, ಅವರು ಡಿಪಾರ್ಟ್ಮೆಂಟ್ ಕಳಿಸ್ತಾರ, ಫೈಲ್ನೆಲ್ಲ ಕಳಿಸ್ಬೇಕು. ಅಲ್ಲಿ ಡಿಪಾರ್ಟ್ಮೆಂಟ್ ಇದೆ, ನಮ್ಮಲ್ಲಿ ಡೈರೆಕ್ಟರಿ ಆಫ್ ಪ್ರಾಸಿಕ್ಯೂಷನ್ ಇಲ್ಲೇ ಇದೆ ನಮ್ದು ಕಾವೇರಿ ಭವನ್ ನಲ್ಲಿ, ಅಲ್ಲಿಗೆ ಕೇಸ್ ಹೋಗುತ್ತೆ ಸರ್. ಅವರು ಒಪಿನಿಯನ್ ಕೊಡ್ತಾರೆ, ಲೀಗಲ್ ಒಪಿನಿಯನ್, ಈ ಕೇಸ್ ಅಪೀಲ್ ಹೋಗಕ್ಕೆ ಸೂಕ್ತವಾಗಿದೆನಾ ಇಲ್ವಾ
2: ಅಂತ ಅವ್ರು ಹೇಳ್ತಾರೆ.
3: ಹೈಕೋರ್ಟ್ಗೆ ಹೋಗ್ಬೇಕು ಅಪೀಲ್ ತರ, ಸೂಕ್ತವಾಗಿದ್ರೆ ಹೈಕೋರ್ಟ್ಗೆ ಸರ್ಕಾರನೇ ತಗೊಂಡೋಗುತ್ತೆ. ಒಂದ್ ವೇಳೆ ಸರ್ಕಾರ ಹೋಗಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ಸಂತ್ರಸ್ತರು ಹೋಗ್ಬೋದಾ? ಅಂದ್ರೆ ಖಂಡಿತವಾಗಿ ಹೋಗ್ಬೋದು, ಸರ್ಕಾರನೇ ಅಪೀಲ್ ಹೋಗುತ್ತೆ.
2: ಸರ್ಕಾರ ಅಪೀಲ್ ಹೋಗ್ಬೇಕು, ಅಕಸ್ಮಾತ್
3: ಅವ್ರು ಹೋಗಿಲ್ಲ ಅಂದ್ರೆ,
2: ಹೋಗಿಲ್ಲ ಅಂದ್ರೆ
3: ಶಿಕ್ಷೆ, ಸಂತ್ರಸ್ತರು ಯಾರಿದ್ದಾರಲ್ವಾ, ಯಾರು ಕಂಪ್ಲೇಂಟ್ ಕೊಟ್ಟಿರ್ತಾರಲ್ಲ, ಅವರು ಪ್ರೈವೇಟ್ ಆಗಿ ಹೋಗ್ಬೋದು. ಇವಾಗ ಸಂತ್ರಸ್ತರಿಗೆ ಏನಾಗ್ಬೋದು, ಸಂತ್ರಸ್ತರಿಗೆ ಹೈಕೋರ್ಟ್ಗೆ ಹೋಗ್ಬೇಕಂದ್ರೆ ಲಾಯರ್ ಫೀಸ್ ಎಲ್ಲ ಕೊಡ್ಬೇಕು, ಬಡವರು ಇರಲ್ಲ ಸರ್. ಅವಾಗ ಏನ್ ಮಾಡ್ಬೋದು, ಅವರು ಹೈಕೋರ್ಟ್ ಅಲ್ಲೇ ಉಚಿತ ಕಾನೂನು ಸೇವಾ ಪ್ರಾಧಿಕಾರ ಇದೆ, ಅಲ್ಲಿಗೆ ಬಂದು ಕೊಟ್ರೆ ಆ ಪ್ರಾಧಿಕಾರ ಏನ್ ಮಾಡುತ್ತೆ, ಆ ಕಮಿಟಿ, ಹೈಕೋರ್ಟ್ ಲೀಗಲ್ ಸರ್ವಿಸ್ ಕಮಿಟಿ ಇದೆ, ಆ ಕಮಿಟಿಯಿಂದ ಇವರಿಗೆ ಲಾಯರ್ ನ ಕೊಡ್ತಾರೆ ಫ್ರೀ ಆಗಿ.
2: ಅಂದ್ರೆ ಅದು ಎಲ್ಲಾ ಮಟ್ಟದಲ್ಲಿ ಇರುತ್ತಾ, ತಾಲೂಕು ಮಟ್ಟದಲ್ಲಿ ಎಲ್ಲಾ ಕಡೆ ಇರುತ್ತೆ,
3: ಬಟ್ ಹೈಕೋರ್ಟ್ಗೆ ಹೋಗುವಾಗ ಹೈಕೋರ್ಟ್
2: ಅಲ್ಲಿ ಮತ ಇದೆ, ಇದೆ ಉಚಿತ ಕಾನೂನು ಪಡೆಯಬಹುದು.
3: ಹೌದು,
2: ನೇರವಾಗಿ ಪಡೆಯಬಹುದು.
3: ನಮ್ಮಲ್ಲಿ ಏನಾಗಿದೆ ಅಂದ್ರೆ ಬೆಂಗಳೂರಲ್ಲಿದೆ, ಕಲಬುರಗಿನಲ್ಲಿದೆ, ಧಾರವಾಡ, ಮೂರು ಹೈಕೋರ್ಟ್ ಬೆಂಚಸ್ ಇದಾವೆ.
2: ಹೌದು,
3: ಆ ಮೂರಲ್ಲೂ ಉಚಿತ ಕಾನೂನು ಪ್ರಾಧಿಕಾರ ಇದೆ.
2: ಸರಿಯಾದ ಒಂದು ಕಾನೂನಿನ ನೆರವು ಪಡೆದು ತಮಗಾದಂತಹ ಅನ್ಯಾಯವನ್ನ, ಅದು ಅಪೀಲ್ ಮೂಲಕವಾಗಿರಬಹುದು ಅಥವಾ ಹೇಗೆ ಆಗಲಿ, ಒಟ್ಟು ನ್ಯಾಯ ಪಡೆಯೋ ತನಕ ಅವರು ವಿರಮಿಸಂಗಿಲ್ಲ. ನಮ್ಮ ಎಲ್ಲಾ ಕೇಳುಗರ ಪರವಾಗಿ ಈ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಮೇಡಮ್. ನಮಸ್ಕಾರ.
3: ನಮಸ್ಕಾರ ಸರ್.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ.

0: ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್,
1: ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
0: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
3: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
2: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
3: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
2: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
4: PM ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
2: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
3: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
2: ಟ್ಯೂನ್ ಮಾಡಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3.
4: ಚಿಂತೆಯನ್ನ ಸೈಡ್ಗಿಟ್ಟು ಆಟ ಆಡುವಂತಹ ಒಂದು ಸಮಯ ಇದು. 3:36 ಆಗಿದೆ. ಈಗ ಮುಂದಿನ ಪ್ರಶ್ನೆ ಕಡೆ ಹೊರಡುವಂತಹ ಸಮಯ. ಮುಂದಿನ ಪ್ರಶ್ನೆ ಈ ರೀತಿ ಇದೆ. ತ್ರಿವೇಣಿಯವರ ಕಾದಂಬರಿ ಆಧಾರಿತ ಸಿನಿಮಾ ಇದೇ ವರ್ಷದಲ್ಲಿ ತೆರೆ ಕಾಣಿತ್ತು, ಆ ಸಿನಿಮಾ ಯಾವುದು ಅಂತ. ತ್ರಿವೇಣಿಯವರ ಹಲವಾರು ಕಾದಂಬರಿಗಳು ಹಲವಾರು ಸಿನಿಮಾ ಆಗಿ ತೆರೆ ಕಂಡಿದೆ. ಆದರೆ ಈ ವರ್ಷ ಅಷ್ಟೇ ತೆರೆ ಕಂಡಂತಹ ತ್ರಿವೇಣಿಯವರ ಕಾದಂಬರಿ ಆಧಾರಿತ ಸಿನಿಮಾ ಯಾವುದು ಅನ್ನೋದನ್ನು ನೀವು ನನಗೆ ಹೇಳಬೇಕು. ಸೊ ಈ ಒಂದು ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಇಂದಿನ ಹಾಗೆ ಒಂದು ಹಾಡಿನ ಅವಕಾಶ ಇರುತ್ತೆ. ಹಾಡು ಮುಗಿದ್ರೊಳಗಾಗಿ ನೀವು ನಿಮ್ಮ ಉತ್ತರವನ್ನು ನನಗೆ ತಲುಪಿಸ್ತೀರಲ್ಲ.

ಸಮಯ 3:42 ಆಗಿದೆ. ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಾ. ತ್ರಿವೇಣಿ ಅವರ ಕಾದಂಬರಿ ಆಧಾರಿತ ಸಿನಿಮಾ ಈ ವರ್ಷದಲ್ಲೇ ಬಿಡುಗಡೆ ಆಯಿತು. ಆ ಸಿನಿಮಾ ಯಾವುದು ಅಂತ ಹೇಳಿ ಕೇಳಿದ್ದೆ. ಸರಿಯಾದ ಉತ್ತರವನ್ನು ಕೊಟ್ಟವರು ಯಾರು ನೋಡುವಂತಹ ಸಮಯ. ಹಾ, ಸರಿಯಾದ ಉತ್ತರವನ್ನು ನೇತ್ರಾ ಕೆಂಗೇರಿಯಿಂದ ಕೊಟ್ಟಿದ್ದಾರೆ. ಹಾಗೆ ರಾಧಾಕೃಷ್ಣ ಚಲ್ಹಳ್ಳಿಯಿಂದ ಜಗದಾಂಬಿಕಾ ಹಂಸವೇಣಿಯವರ ಉತ್ತರ ಸರಿಯಾಗಿದೆ. ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಬಾಬು ಕಲ್ಯಾಣ್ ಬೆಂಗಳೂರಿನಿಂದ, ಹೊನ್ನೂರಾಲಿ ಹನುಮಂತಪುರ ಜಗಳೂರಿನಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ರಘುನಾರಾಯಣ್ ಬೆಂಗಳೂರಿನಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಬಿ ಎಂ ವಿಶ್ವನಾಥ್ ರಾಮಸಾಗರದಿಂದ, ಹಾಗೆ ಶ್ರೀಧರ್ ಮೂರ್ತಿ ಚಿಕ್ಕಬಳ್ಳಾಪುರ ತಾಲೂಕಿನಿಂದ ಸರಿಯಾದ ಉತ್ತರ. ಹಾಗೆ ಪದ್ಮಶ್ರೀ ಕುಟುಂಬದವರ ಉತ್ತರ ಸರಿಯಾಗಿದೆ. ಸುಧಾಮೂರ್ತಿ ಕೆಹಳ್ಳಿಯಿಂದ, ಸುಧಾ ಬೂದಿಹಾಳ್ ಅವರ ಉತ್ತರ ಸರಿಯಾಗಿದೆ. ಸೌಭಾಗ್ಯ ರಾಜನಕುಂಟೆಯಿಂದ, ಶ್ರೀನಿವಾಸ್ ಹೊಸಕೋಟೆಯಿಂದ, ಸುಮಿತ್ರ ಸಂಡೂರಿನಿಂದ, ಮಂಜುನಾಥ್ ಲಗ್ಗೇರೆಯಿಂದ, ಶ್ರೀಕಾಂತ್ ಗೋಡ್ಕಿಂಟಿ ಧಾರವಾಡದಿಂದ, ಹಾಗೆ ತಿರುಕನ ಬಳಗ ಮಲ್ಲಾಡಿಹಳ್ಳಿಯಿಂದ ಸರಿಯಾದ ಉತ್ತರ. ಚಾಮರಾಜಪೇಟೆಯಿಂದ ದೇವಿ ಸಿಂಗ್, ಸರೋಜಾ ಸಿಂಗ್, ಸುಪ್ರೀತಾ ದಯಾನಂದ್ ಕೆರೆ ತೊಣ್ಣೂರಿನಿಂದ, ಹಾಗೆ ಸರಿಯಾದ ಉತ್ತರ. ಹುಬ್ಬಳ್ಳಿಯ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರಮಡಿಯವರ ಉತ್ತರ ಸರಿಯಾಗಿದೆ. ಹಾಗೆಯೇ ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ಎಸ್ ಎಂ ಶೋಭಾ ಹಾಸನದಿಂದ, ಪೂರ್ಣಿ

0: ಬೆಂಗಳೂರು ಲಾಲ್ಬಾಗ್ ರೋಡಿಂದ, ಸುಜಾತ ಅರ್ಗಣೇಶ್ ಫಿನ್ಲ್ಯಾಂಡಿಂದ ಉತ್ತರವನ್ನು ಕಳಿಸಿದ್ದಾರೆ. ಗೋಪಾಲ ಕಾಂಬ್ಳೇಕರ್ ಶಿವಪುರ ಕೊಪ್ಪಳ ಜಿಲ್ಲೆಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಚಂದ್ರಕಾಂತ್ ಹವಾಲ್ದಾರ್ ರಾಯಚೂರಿನಿಂದ, ಅನಂತರಾಜು ಗೊರಲಡ್ಕು ಹಿರಿಯೂರಿನಿಂದ, ಹಾಗೇ ಮತ್ತಾರು ಯಾರು ಎ ಹರಿಹರನ್ ವಿಜ್ಞಾನ ನಗರದಿಂದ, ಬೋಳನಮಕ್ಕಿ ಗಜಾನನ ಭಟ್ ಅವರ ಉತ್ತರ ಸರಿಯಾಗಿದೆ. ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ, ಶ್ವೇತಾ ಎಸ್ ರಾವ್ ಸುಳ್ಯದಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ದೈವಿಕ ಹರ್ಷಿಕಾ ಅವರ ಉತ್ತರ ಸರಿಯಾಗಿದೆ. ಮತ್ತಾರು ವೀಣಾ ರವಿಶಂಕರ್ ಶನಿವಾರ ಸಂತೆಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಮುನಿರಾಬಾದ್ ಡ್ಯಾಮಿಂದ ನೋಬಲ್ ಟೈಲರ್ ಅವರ ಉತ್ತರ ಸರಿಯಾಗಿದೆ. ವೀರ ನಾಗಪ್ಪ ಕಾಡತಿಪೂರಿನಿಂದ, ಪಿ ಎಚ್ ಪಾಟೀಲ ರಾಣಿಬೆನ್ನೂರಿನಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಸುಬ್ರಹ್ಮಣ್ಯ ಜಯಂತ್ ಅವರು ಉತ್ತರ ಕೊಟ್ಟಿದ್ದಾರೆ. ಯಾಕೆ ನನ್ನ ಹೆಸರು ಹೇಳ್ತಿಲ್ಲ ಅಂತ ಇದ್ದೀರಾ? ಖಂಡಿತ ಹಾಗೇನೂ ಇಲ್ಲ, ನಿಮ್ಮ ಹೆಸರನ್ನು ಕೂಡ ಹೇಳ್ತಾ ಇದ್ದೀನಿ. ಎಲ್ಲೋ ಮಿಸ್ ಆಗಿದೆ ಅಂತ ಕಾಣುತ್ತೆ. ನಾನು ಉತ್ತರ ಹೇಳೋ ಹೊತ್ತಿಗೆ ನೀವು ಮತ್ತಿನ್ನೇನೋ ಟೈಪ್ ಮಾಡ್ತಾ ಇರ್ತೀರಾ, ಹಾಗೆ ಮಾಡಬೇಡಿ. ಒಮ್ಮೆ ಉತ್ತರ ಕಳಿಸಿದ ಮೇಲೆ ಅದನ್ನು ಹಾಗೆ ಬಿಡಿ. ನೀವು ಟೈಪ್ ಮಾಡ್ತಾ ಇದ್ದರೆ ನಿಮ್ಮ ಉತ್ತರ ನನಗೆ ಓದೋದಕ್ಕೆ ಕಾಣಸಿಗೋದಿಲ್ಲ. 3:45 ಆಗ್ತಾ ಇದೆ, ಎಫ್ ಎಂ ರೇನ್ಬೋ ಕೇಳ್ತಾ ಇದ್ದೀರಾ. ಸರಿಯಾದ ಉತ್ತರ ಆಗಿತ್ತು ಈ ಪ್ರಶ್ನೆಗೆ ಸರಳ ಸುಬ್ಬಾರಾವ್.
1: ಆಕಾಶವಾಣಿ ಎಫ್ಎಂ
0: ರೇನ್ಬೋ. ಹಾಗಿದ್ರೆ ಮತ್ತೊಂದು ಪ್ರಶ್ನೆ ಕಡೆ ಗಮನ ಕೊಡುವಂತಹ ಸಮಯ ಅಲ್ವಾ? ಇದು ಕೂಡ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ. ಭಾರತದ ಬತ್ತಳಿಕೆಗೆ ಶತ್ರುಗಳ ಡ್ರೋನ್ ಅನ್ನು ದೂರದಲ್ಲೇ ಗಮನಿಸಿ ಹೊಡೆದುರುಳಿಸುವಂತಹ ಒಂದು ಅಸ್ತ್ರ ಸೇರ್ಪಡೆಯಾಗಿದೆ, ಇದರ ಹೆಸರೇನು? ಮತ್ತೊಮ್ಮೆ ಪ್ರಶ್ನೆ ಕೇಳ್ತೀನಿ. ಭಾರತದ ಬತ್ತಳಿಕೆಗೆ ಶತ್ರುಗಳ ಡ್ರೋನ್ ಅನ್ನು ಬಹಳ ದೂರದಲ್ಲೇ ಗಮನಿಸುವಂತಹ ಒಂದು ಡ್ರೋನ್ ವಿರೋಧಿ, ಕೌಂಟರ್ ಡ್ರೋನ್ ಅಂತ ಹೇಳ್ಬೋದು, ಈ ಒಂದು ಅಸ್ತ್ರ ಸೇರ್ಪಡೆಯಾಗಿದೆ, ಇದರ ಹೆಸರೇನು ಅನ್ನೋದನ್ನು ನೀವು ನನಗೆ ತಿಳಿಸ್ಬೇಕು. ಉತ್ತರ ಕಳಿಸೋದಕ್ಕೆ ಒಂದು ಹಾಡಿನ ಅವಕಾಶ ನಿಮಗಿದ್ದೇ ಇರುತ್ತೆ. ಹಾಡು ಮುಗಿದ್ರೊಳಗಾಗಿ ನೀವು ನಿಮ್ಮ ಉತ್ತರನ ನನಗೆ ತಲುಪಿಸಿ.

0: ಎಸ್, 3:50 ಆಗ್ತಿದೆ ಆಗಿದೆ. ನೀವೆಲ್ಲರೂ ಹೋಮ್ ಬಿಸಿಲು ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಪ್ರಶ್ನೆ ಕೇಳಿದ್ದೆ ಏನಂತ ಪ್ರಶ್ನೆ ಕೇಳಿದ್ದೆ. ಎಸ್, ನಮ್ಮ ಭಾರತದ ಒಂದು ಬತ್ತಳಿಕೆಗೆ ಹೊಸದೊಂದು ಅಸ್ತ್ರ ಸೇರ್ಪಡೆಯಾಗಿದೆ ಅಂತ ಹೇಳಿದ್ದೆ. ಇದು ಶತ್ರುಗಳ ಡ್ರೋನ್ ಅನ್ನು ಬಹಳ ದೂರದಲ್ಲೇ ಗಮನಿಸಿ ಹೊಡೆದುರುಳಿಸುವಂತಹ ಅಸ್ತ್ರ ಅಂತ ಹೇಳಿದ್ದೆ. ಈ ಅಸ್ತ್ರದ ಮತ್ತೊಂದು ಹೆಗ್ಗಳಿಕೆ ಏನಪ್ಪ ಅಂತಂದ್ರೆ, ಇದು ಸ್ವದೇಶಿ ನಿರ್ಮಿತ ವಿಶ್ವದ ಮೊದಲ ಮಾರ್ಗದರ್ಶಿ ಸೂಕ್ಷ್ಮ ಕ್ಷಿಪಣಿ ಕೌಂಟರ್ ಡ್ರೋನ್, ಅಂದರೆ ಡ್ರೋನ್ ವಿರೋಧಿ ವ್ಯವಸ್ಥೆ ಅಂತ ಹೇಳಬಹುದು. ಸೊ ಎಂಥದ್ದೇ ಡ್ರೋನ್ ಇರ್ಬೋದು, ಎಷ್ಟೇ ದೂರದಲ್ಲಿರ್ಬೋದು, ಅದು ತಕ್ಷಣವೇ ಗುರುತಿಸಿ ಅದನ್ನು ದೂರದಲ್ಲೇ ಇನ್ನೂ ನಮ್ಮ ಹತ್ರ ಬರೋದಕ್ಕಿಂತ ಮೊದಲೇ ಇದನ್ನು ನಾಶ ಮಾಡುವಂಥ ಒಂದು ಕ್ಷಮತೆ ಇದಕ್ಕಿದೆ. ಹಾಗಿದ್ರೆ ಇದರ ಒಂದು ಹೆಸರೇನು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನು ಕೊಟ್ಟವರು ಯಾರು ನೋಡುವಂಥ ಸಮಯ ಹುಡುಕ್ತಾ ಇದ್ದೀನಿ. ನಿಮ್ಮ ಉತ್ತರ ಎಲ್ಲಿಂದ ಪ್ರಾರಂಭ ಆಗ್ತಾ ಇದೆ, ಯಾರು ಮೊದಲು ಉತ್ತರವನ್ನು ಕೊಟ್ಟಿದ್ದಾರೆ ಅಂತ. ಎಸ್ ಸಿಕ್ತು, ಸರಿಯಾದ ಉತ್ತರವನ್ನು ಹಂಸವೇಣಿ ಕೊಟ್ಟಿದ್ದಾರೆ, ಜಗದಾಂಬಿಕಾ ಹಂಸವೇಣಿ. ಹಾಗೆ ನಾರಪ್ರಸಾದ್ ರಾಜಾಜಿನಗರದಿಂದ, ರಾಧಾಕೃಷ್ಣ ಚಲ್ಹಳ್ಳಿಯಿಂದ, ವಾಣಿಶ್ರೀ ಉತ್ತರಹಳ್ಳಿಯಿಂದ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಜಯಶ್ರೀ ಸುನೀಲ್ ರಾಜಾಜಿನಗರದಿಂದ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ಹಾಗೆ ಸುಬ್ರಹ್ಮಣ್ಯ ಜಯಂತ್ ಬೆಂಗಳೂರಿನಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಯಾರು ಬಿಂದು ಪ್ರಕಾಶ್ ಅವರು 3 ಆಪ್ಷನ್ ಕೊಟ್ಟಿದ್ದಾರೆ. ತಗೊಳ್ಳಿ, 3 ಅಸ್ತ್ರದ ಹೆಸರು ಹೇಳ್ತೀನಿ, ಯಾವ್ದು ಬೇಕಾದರೂ ಇಟ್ಕೊಳ್ಳಿ ಅಂತ. ಆದರೆ ಅದರಲ್ಲಿ ನಾನು ಒಂದು ಮಾತ್ರ ತಗೊಂಡಿದ್ದೀನಿ. ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರಿನಿಂದ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಸಿ ಎನ್ ಲಕ್ಷ್ಮಣ ಮಲ್ಲೇಶ್ವರಂಯಿಂದ ಉತ್ತರವನ್ನು ಕೊಟ್ಟಿದ್ದಾರೆ. ರಘುನಾರಾಯಣ್ ಬೆಂಗಳೂರಿನಿಂದ ಸರಿಯಾದ ಉತ್ತರ. ಹಾಗೆ ಯಾರು, ಸುಭಾನ್ ಕೋರಿ ಹಂಪಸಾಗರದಿಂದ, ಬಿಳೆ ಭಾವಿಯಿಂದ ಮಂಜುನಾಥ್ ಇಂದರ್ಗಿ ಅವರ ಉತ್ತರ ಸರಿಯಾಗಿದೆ. ಪದ್ಮಶ್ರೀ ಕುಟುಂಬದವರ ಉತ್ತರ ಕೂಡ ಸರಿಯಾಗಿದೆ. ಅರುಣ್ ಪಲ್ಲವಿ ಅವರ ಉತ್ತರ ಬೆಂಚೆ ವಿಲೇಜ್ ಇಲ್ಲಿಂದ ಉತ್ತರವನ್ನು ಕೊಟ್ಟಿದ್ದಾರೆ. ದೇವಿ ಸಿಂಗ್, ಸರೋಜ ಸಿಂಗ್ ಚಾಮರಾಜಪೇಟೆಯಿಂದ, ಶ್ರೀನಿವಾಸ್ ಹೊಸಕೋಟೆಯಿಂದ, ತಪ್ಪಾದ ಉತ್ತರ ಸರ್, ವಾಣಿಶ್ರೀ ಇಳಕಲ್ಲಿಂದ ಉತ್ತರವನ್ನು ಕೊಟ್ಟಿದ್ದಾರೆ, ಸರಿಯಾದ ಉತ್ತರ. ಅನಂತರಾಜ್ ಗೊರ್ಲಡ್ಕು ಹಿರಿಯೂರಿನಿಂದ, ಹಾಗೆ ರಾಜ್ಕುಮಾರ್ ಕಾತರ್ಕಿ KHB ಕಾಲೋನಿಯಿಂದ ಉತ್ತರವನ್ನು ಕೊಟ್ಟಿದ್ದಾರೆ. ಹಂಪಿಯಿಂದ ಜಾಫರ್ ಅವರ ಉತ್ತರ ಸರಿಯಾಗಿದೆ. ತಿರುಕನ ಬಳಗ ಮಲ್ಲಾಡಿಹಳ್ಳಿಯಿಂದ ಉತ್ತರವನ್ನು ಕಳಿಸಿದ್ದಾರೆ, ಸರಿಯಾದ ಉತ್ತರ. ಮತ್ತೊಂದು ಉತ್ತರ ಬಂದಿದೆ, ಎಲ್ಲಿಂದ ನಂಬರ್ ಎಂಡ್ ಆಗುತ್ತೆ, 7712 ಈ ಸಂಖ್ಯೆಯಿಂದ, ದೀಕ್ಷಾ ಉಪಾಧ್ಯಾ ಅವರ ಉತ್ತರ ಸರಿಯಾಗಿದೆ. ಹಾಗೆ ಇನ್ಯಾರು ಉತ್ತರವನ್ನು ಕೊಟ್ಟಿರುವಂಥದ್ದು, ಚಂದ್ರಕಾಂತ ಹವಾಲ್ದಾರ್ ರಾಯಚೂರಿನಿಂದ, ಹಾಗೆ ಯಾರು ಮತ್ತಾರು, ಎಸ್ ಎಸ್ ಎಸ್ ಎಸ್ ಹಾಂ, ಎಸ್ ಎಂ ಶೋಭಾ ಹಾಸನದಿಂದ ಉತ್ತರವನ್ನು ಕೊಟ್ಟಿದ್ದಾರೆ. ಡೇವಿಡ್ ನೋಬಲ್ ಟೈಲರ್ ಅವರು ಮುನಿರಾಬಾದ್ ಡ್ಯಾಮಿನಿಂದ ಉತ್ತರವನ್ನು ಕಳಿಸಿದ್ದಾರೆ, ಸರಿಯಾದ ಉತ್ತರ ಅಂತ ಹೇಳಬಹುದು ನಿಮ್ಮದು ಕೂಡ. ಮತ್ತಾರು ಉತ್ತರವನ್ನು ಕೊಟ್ಟಿರುವಂಥದ್ದು, ಎ ಹರಿಹರನ್ ಅವರು ವಿಜ್ಞಾನ ನಗರದಿಂದ ಉತ್ತರವನ್ನು ಕಳಿಸಿದ್ದಾರೆ, ಸರಿಯಾದ ಉತ್ತರ. ಪಿ ಎಚ್ ಪಾಟೀಲ ರಾಣಿಬೆನ್ನೂರಿನಿಂದ, ಮಾರುತಿ ಉಲ್ಲಾಸ್ ಮಲ್ಲಾಡಿಹಳ್ಳಿಯಿಂದ, ನೇತ್ರ ಕೆಂಗೇರಿಯಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಹೊನ್ನೂರು ಆಲಿ ಹನುಮಂತಪುರದಿಂದ ಉತ್ತರವನ್ನು ಕಳಿಸಿದ್ದಾರೆ. ಇಷ್ಟು ಜನ ಸರಿಯಾದ ಉತ್ತರವನ್ನು ಕೊಟ್ಟಿರುವಂಥದ್ದು. ಧಾರವಾಡದಿಂದ ಮಂಜುಶ್ರೀ ಅವರ ಉತ್ತರ ಕೂಡ ಸರಿಯಾಗಿದೆ, ಸರಿಯಾದ ಉತ್ತರ ಆಗಿತ್ತು. ಭಾರ್ಗವಾಸ್ತ್ರ ಅನ್ನುವಂಥದ್ದು ಉತ್ತರ. ಉತ್ತರ ಕೊಟ್ಟಂತಹ, ಕೊಡೋದಕ್ಕೆ ಪ್ರಯತ್ನ ಪಟ್ಟಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು. ಇದು ನಮ್ಮ ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮ ಆಗಿತ್ತು. ಮತ್ತೊಂದು ಪ್ರಶ್ನೆಯನ್ನು ಕೇಳೋದಕ್ಕೆ ಸಮಯಾವಕಾಶ ಬಹಳ ಕಡಿಮೆ ಇದೆ, ಹಾಗಾಗಿ ಬೇಜಾರು ಮಾಡ್ಕೊಳ್ಳೋಂಥದ್ದು ಬೇಡ. ಪ್ರತಿನಿತ್ಯ ಹೊಂಬಿಸಿಲು ಕಾರ್ಯಕ್ರಮ ಇದ್ದೇ ಇರುತ್ತೆ. ಈ ರೀತಿಯ ಪ್ರಶ್ನೆಗಳು ನಿಮಗೆ ಪ್ರತಿನಿತ್ಯ ಉತ್ತರ ಕೊಡೋದಕ್ಕೆ ಅವಕಾಶ ಸಿಗುತ್ತೆ. ಸದಾ ಕಾರ್ಯಕ್ರಮವನ್ನು ಕೇಳಿಸ್ಕೊಳ್ತಾ ಇರಿ, ಭಾಗವಹಿಸಿ ಅಂತ ಹೇಳ್ತಾ, ಮುಂದಿನ ಒಂದು ಹಾಡು ಮತ್ತು ಕೆಲವು ವಾಣಿಜ್ಯ ಪ್ರಕಟಣೆಗಳೊಂದಿಗೆ ಇವತ್ತಿನ ಈ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಭಾಗವಹಿಸಿದಂಥ ಎಲ್ಲರಿಗೂ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನ್ ಹೇಳಿದ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು, ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ ಸರಿಯಾಗಿ 4:01 ಆಗ್ತಾ ಇದೆ. ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು ಕೇಳ್ತಾ ಇದ್ದೀರಾ? ಎಸ್, ಕನ್ನಡ ಕಾಮನಬಿಲ್ಲಿನಲ್ಲಿ ಈಗ ಹಿಂದಿ ಹಾಡುಗಳನ್ನ ಕೇಳುವಂತಹ ಸಮಯ. ಹಿಂದಿ ಗಜಲ್, ಹಿಂದಿ ಪಾಪ್ ಸಾಂಗ್ಗಳನ್ನ, ಅಂದ್ರೆ ಹಿಂದಿ ಫಿಲ್ಮ್ ಏತರ ಫಿಲ್ಮ್ ಅನ್ನ ಬಿಟ್ಟು ಬೇರೆ ಹಾಡುಗಳನ್ನ ಕೇಳುವಂತಹ ಸಮಯ ಇದು. ಹಾಗಿದ್ರೆ ಮೊದಲನೇ ಹಾಡು ಯಾವ್ದಿರಬಹುದು ಅಂತ ನೀವು ಕಾಯ್ತಾ ಕೇಳ್ತಾ ಇರುವಂತಹ ಹಾಡು ಜರೂರಿ ಹೇ ಅನ್ನೋಂತಹ ಟೈಟಲ್ ಟ್ರ್ಯಾಕ್. ವಿಶಾಲ್ ಭಾರದ್ವಾಜ್ ಅವರು ಸಂಗೀತ ಸಂಯೋಜನೆ ಮಾಡಿರುವಂತಹ, ಮುನ್ನ ಧೀಮನ್ ಅವರು ಸಾಹಿತ್ಯ ಬರೆದಿರುವಂತಹ ಹಾಡು ಇದು. ಕೇಳೋಣ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಿಂದಿ ನಾನ್ ಫಿಲ್ಮಿ ಹಾಡುಗಳನ್ನ ಕೇಳ್ತಾ ಇದ್ದೀರಾ, ಗಜಲ್ ಮತ್ತು ಪಾಪ್ ಗೀತೆಗಳನ್ನ ಕೇಳ್ತಾ ಇದ್ದೀರಾ, ಸಾಕಷ್ಟು ಹಾಡುಗಳನ್ನ ನೀವು ಈಗಾಗಲೇ ಎಂಜಾಯ್ ಮಾಡಿದ್ದೀರಾ. ಸಾವನ ಘರ ಆಯಾ ಹಾಡನ್ನ ಕೇಳಿದ್ರಿ ಸಂಚೈತಾ ಅವರ ಧ್ವನಿಯಲ್ಲಿ, ಹಾಗೆ ಬಾಬುನ್ ಸುಪ್ರಿಯೋ ಅವರ ಧ್ವನಿಯಲ್ಲಿ ಕೂಡ ಹಾಡನ್ನ ಕೇಳಿದ್ರಿ. ಸೋಷ್ಟಾ ಹೂ ಉಸ್ಕಾ ದಿಲ್ ಅನ್ನೋಂಥ ಗೀತೆ, ಈಗ ಮುಂದಿನ ಹಾಡು ಭಾಯಿರೆ ಅನ್ನೋಂಥ ಗೀತೆ ಶುಭಾ ಮುದ್ಗಲ್ ಅವರ ಧ್ವನಿಯಲ್ಲಿ ಕೇಳೋಣ ಬನ್ನಿ.

ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಾ. 4:22 ಆಗಿದೆ. ಹಿಂದಿ ಹಾಡುಗಳ ಕಾರ್ಯಕ್ರಮ ಇದು. ಶುಭಾ ಮುದ್ಗಲ್ ಅವರ ಭಾಯಿರೆ ಹಾಡನ್ನ ಕೇಳಿದ್ರಿ. ಮುಂದೆ ಕೆ ಜಿ ಯೇಸುದಾಸ್ ಅವರ ಧ್ವನಿಯಲ್ಲಿ ಚಮ್ಮಕ ಚಮ್ಮ ಹಾಡನ್ನ ಕೇಳೋಣ ಬನ್ನಿ.

0: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
1: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆಯ ದಿನಾಂಕ 31 ಜುಲೈ 2026.
0: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
1: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
0: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಹಿಂದಿ ಪಾಪ್ ಮತ್ತು ಗಜಲ್ ಗೀತೆಗಳನ್ನು ಕೇಳ್ತಾ ಇದ್ದೀರಾ. ಮುಂದಿನ ಹಾಡು ಹರಿಹರನ್ ಅವರ ಧ್ವನಿಯಲ್ಲಿರುವಂತಹ ಒಂದು ಗಜಲ್ ಕುಚ್ ದೂರ್ ಅನ್ನುವಂತ ಈ ಹಾಡನ್ನ ಕೇಳೋಣ ಬನ್ನಿ.

ಒಂದು ಸುಂದರವಾದಂತಹ ಗಜಲ್ ಅನ್ನ ಕೇಳಿದ್ರಿ. ಈ ಸುಂದರ ಸಂಜೆಗೆ 4:40 ಆಗ್ತಾ ಇದೆ. ಹಿಂದಿ ಗಜಲ್ ಮತ್ತು ಪಾಪ್ ಗೀತೆಗಳನ್ನ ಆಲಿಸುವಂತಹ ಸಮಯ ಇದು. ಹರಿಹರನ್ ಮತ್ತು ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಕ್ಯಾ ತುಮೆ ಭಿ ಐಸಾ ಲಗ್ತಾ ಹೇ ಹಾಡನ್ನ ಕೇಳಿದ್ರಿ. ಮುಂದೆ ನಿಮ್ಗೋಸ್ಕರ ಪ್ರಸಾರ ಆಗುವಂತಹ ಮತ್ತೊಂದು ಗಜಲ್ ನುಸರತ್ ಫತೇ ಅಲಿ ಖಾನ್ ಅವರ ಧ್ವನಿಯಲ್ಲಿರುವಂತಹ ಹಾಡು.

ಹಿಂದಿ ಗಜಲನ್ನ ಕೇಳ್ತಾ ಇದ್ದೀರಾ. 4:46 ಆಗ್ತಾ ಇದೆ. ನುಸರತ್ ಫತೇ ಅಲಿ ಖಾನ್ ಅವರ ಧ್ವನಿಯಲ್ಲಿ ಹಾಡನ್ನ ಕೇಳಿದ್ರು. ಮುಂದೆ ಹರಿಹರನ್ ಅವರ ಧ್ವನಿಯಲ್ಲಿ ಬೀತಿ ಬೀತಿ ಅನ್ನುವಂತ ಗೀತೆ, ಬೀತಿ ಬಾತೆ ಅನ್ನುವಂತ ಹಾಡು ನಿಮಗಾಗಿ ಕೇಳೋಣ, ಬನ್ನಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಲಾಮತ್ ರಹೇ ತೂ ಸಲಾಮತ್ ಅನ್ನೋಂಥ ಗೀತೆ ಅದ್ನಾನ್ ಸ್ವಾಮಿ ಅವರ ಧ್ವನಿಯಲ್ಲಿರುವಂತಹ ಈ ಹಾಡಿನೊಂದಿಗೆ ಇವತ್ತಿನ ಹಿಂದಿ ಗಜಲ್ ಮತ್ತು ಪಾಪ್ ಸಾಂಗ್ಗಳ ಈ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ನೀವು ಕೂಡ ಸಹಿ ಸಲಾಮತ್ ಅಂದ್ರೆ ಕ್ಷೇಮವಾಗಿ ಸುರಕ್ಷಿತವಾಗಿ ಆರಾಮವಾಗಿರಿ ಅನ್ನುವಂಥ ಒಂದು ಆಶಯದೊಂದಿಗೆ ನಾನು ಕೂಡ ಹೊರಡ್ತಾ ಇದ್ದೀನಿ ಸ್ಟುಡಿಯೋಯಿಂದ. ಮತ್ತೆ ಭೇಟಿಯಾಗೋಣ ಮುಂದಿನ ವಾರಗಳಲ್ಲಿ. ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ.

0: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
1: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
0: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
1: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
0: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
2: PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: Idu Nonstop Sanjay. Nonstop Sanjay. Nonstop Sanjay. ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
1: ನಾನ್ಸ್ಟಾಪ್ ಸಂಜೆ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.

ಸಮಯ ಆಗಿದೆ 5:09 ನೀವು ಟ್ಯೂನ್ ಮಾಡೋದು ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಈ ನಾನ್ ಸ್ಟಾಪ್ ಸಂಜೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಸುಮಧುರವಾದ ಹಾಡುಗಳನ್ನ ಕೇಳ್ತಾ ಸಾಗೋಣ. ಒಂದರ ಹಿಂದೆ ಒಂದರ ಮತ್ತೊಂದು ಒಂದು ಕೇಳ್ತಾ ಸಾಗೋಣ. ನಾನು ನಿಮ್ಮ ಜೊತೆಯಾಗಿರೋದು ಭವ್ಯ ಗಿರೀಶ್.

ಒಂದು ಕ್ಷಣ ನಿಂತು ಯೋಚಿಸಿ ನೋಡಿ, ಇಂದು ನಿಮ್ಮನ್ನು ನಗಿಸಿದ ಒಂದು ಸಣ್ಣ ಘಟನೆ ಯಾವುದು ಅಂತ. ಕೆಲವೊಮ್ಮೆ ಅದು ಮಗುವಿನ ಮುದ್ದ ನಗು ಆಗಿರಬಹುದು, ಅಮ್ಮ ಮಾಡಿದ ಒಂದು ಕಪ್ ಚಹಾ ಆಗಿರಬಹುದು, ಅಥವಾ ಬಹಳ ದಿನಗಳ ನಂತರ ಬಂದ ಸ್ನೇಹಿತರ ಕರೆ ಇರಬಹುದು, ಅಥವಾ ಮಳೆ ಬಿದ್ದಾಗ ಮಣ್ಣಿನ ಸುವಾಸನೆ ಇರಬಹುದು. ಇವೆಲ್ಲವೂ ಚಿಕ್ಕ ವಿಷಯಗಳೇ, ಆದರೆ ಆ ಚಿಕ್ಕ ಕ್ಷಣಗಳೇ ನಮ್ಮ ಜೀವನವನ್ನು ಸುಂದರವಾಗಿಸ್ತವೆ. ಇವತ್ತಿನ ನಮ್ಮ ಮಾತುಕತೆ ಈ ಚಿಕ್ಕ ಸಂತೋಷ ದೊಡ್ಡ ನಗು, ಇಂತಹ ವಿಷಯ ನಿಮ್ಮ ಮನೆಯಲ್ಲಿ ನಡೆದಂತಹ ಇಂಥ ನಿಮಗೆ ನಗು ತರಿಸಿದಂಥ ಇವತ್ತಿನ ಒಂದು ಸಂಗತಿಯ ಬಗ್ಗೆ ನಮಗೆ ವಾಟ್ಸಪ್ ಮಾಡಿ, ನಮ್ಮ ವಾಟ್ಸಪ್ ಸಂಖ್ಯೆ 9480901013.

ನಮಸ್ಕಾರ ಸ್ನೇಹಿತರೆ, ಶುಭ ಸಂಜೆ. ಇವತ್ತಿನ ಈ ಸುಂದರ ಸಂಜೆಯಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರ. ಕೆಲಸದ ಒತ್ತಡ, ಟ್ರಾಫಿಕ್, ಮನೆಯ ಜವಾಬ್ದಾರಿಗಳು ಇವೆಲ್ಲದರ ನಡುವೆ ನಾವು ದಿನವಿಡೀ ಓಡ್ತಾ ಇರ್ತೇವೆ. ಆದರೆ

ಸಮಯ ಆಗಿದೆ 5:26. ನೀವು ಟ್ಯೂನ್ ಮಾಡಿರೋದು ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು, ಮ್ಯಾಜಿಕಲಿ ಮ್ಯೂಸಿಕಲಿ ಯಸ್. ಇವತ್ತಿನ ನಮ್ಮ ಮಾತುಕತೆ ಯಾವ್ದ್ರ ಬಗ್ಗೆ ನಡೀತಾ ಇತ್ತು ಅಂದ್ರೆ, ಒಂದು ಚಿಕ್ಕ ಸಂತೋಷ ದೊಡ್ಡ ನಗು. ಎಂತಹ ಚಿಕ್ಕ ಸಂತೋಷ? ಕೆಲವೊಮ್ಮೆ ಮಗುವಿನ ಒಂದು ಮುದ್ದಾದ ನಗು ಆಗಿರಬಹುದು, ಅಮ್ಮ ಮಾಡಿದ ಒಂದು ಕಪ್ ಚಹಾ ಆಗಿರಬಹುದು. ಇಂತಹ ಪುಟ್ಟ ಪುಟ್ಟ ಸಂತೋಷಗಳು ದಿನನಿತ್ಯ ನಮ್ಮ ಜೀವನದಲ್ಲಿ ನಡೆಯುವಂತಹ ಪುಟ್ಟ ಸಂತೋಷ, ಆದರೆ ದೊಡ್ಡ ನಗು ನಮಗೆ ಸಿಕ್ಕಿರುತ್ತೆ. ಅಂತಹ ವಿಷಯಗಳ ಬಗ್ಗೆ ಮೆಸೇಜ್ ಮಾಡಿ ಅಂತ ಹೇಳಿದ್ವಿ. ಯಾರೆಲ್ಲ ಮೆಸೇಜ್ ಮಾಡಿದ್ದಾರೆ ಅಂತ ನೋಡುವುದಾದರೆ, ಹರೀಶ್ ಮಲ್ಲೇಶ್ವರ ಅವರು ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಗುಡ್ ಈವ್ನಿಂಗ್. ಶ್ರೀರಕ್ಷಾ ಮತ್ತು ಸ್ವರ್ಣಿತಾ ಇಳ್ಕಲ್ನಿಂದ, ಸಂಡೇ ಬಂತು ಅಂದರೆ ಆಗೋ ಖುಷಿನೇ ಬೇರೆ, ಯಾಕಂದರೆ ಸ್ಕೂಲ್ ರಜಾ ಮತ್ತು ಹಾಗೆ ಮನೆಯಲ್ಲಿ ಆಟ ಆಡ್ಬೋದು, ಆ ಸುಂದರ ಸಮಯ ನಮಗೆ ತುಂಬ ಇಷ್ಟ ಅಂತ ಹೇಳ್ತಿದ್ದಾರೆ. ಒಂದು ದೊಡ್ಡ ಡೇ ಅವ್ರಿಗೆ, ಪ್ರತಿಯೊಬ್ಬರಿಗೂ, ಅವ್ರಿಗೆ ಅಂತ ಅಲ್ಲ, ಪ್ರತಿಯೊಬ್ಬರಿಗೂ ವಾರ ಎಲ್ಲ ಆಫೀಸ್ಗೆ ಹೋಗೋರಿಗೂ ಆಗಲಿ ವೀಕೆಂಡ್ನೇ ಕಾಯ್ತಾ ಇರ್ತಾರೆ. ಹಾಗೆ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಸಂಡೇ ಬಂತಂದರೆ ತುಂಬ ಖುಷಿ ಪಡ್ತಾರೆ. ನಿಮ್ಮ ಖುಷಿ ಸದಾ ಹೀಗೆ ಇರಲಿ ಅಂತ ಹೇಳ್ತಾ, ಮುಂದೆ ಆನಂದ್ ಕುಲಕರ್ಣಿ ಇವರು, ಮೇಡಮ್ ನಾವು ಒಂದಿನ ಹೊರಗೆ ಹೋಗಬೇಕಾದ್ರೆ ಕಾಲಿಗೆ ಸಾಕ್ಸ್ ಹಾಕೋ, ಒಂದು ಕಾಲಿಗೆ ಮಾತ್ರ ಸಾಕ್ಸ್ ಹಾಕ್ಕೊಂಡು ಇನ್ನೊಂದು ಕಾಲಿಗೆ ಹಾಗೆ ಹೋಗಿದ್ದೆ. ಆ ಕಾರಣ ನನ್ನ ಫ್ರೆಂಡ್ಸ್ ಎಲ್ಲರಿಗೂ ಒಂದು ಹಾಸ್ಯದ ಪ್ರಸಂಗ ಆಗಿ ಉಳಿಯಿತು ಅಂತ ಹೇಳ್ತಾ ಇದ್ದಾರೆ. ಆ ಸಮಯದಲ್ಲಿ ಅವ್ರಿಗೆ ಸ್ವಲ್ಪ ಮುಜುಗರ ಆಗಿರ್ಬೋದು, ಆದರೆ ಇನ್ನೊಬ್ಬರ ನಗುವಿಗೆ ಕಾರಣರಾಗಿದ್ದೀರಾ ನೀವು. ಅಂತಹ ಟೈಮಲ್ಲಿ ನಾವು ಬೇರೆಯವ್ರ ನಗುಗೆ ಕಾರಣ ಆದ್ವಲ್ಲ ಅಂತ ಹೇಳಿಬಿಟ್ಟು ಖುಷಿ ಪಡ್ತಾ ಜೀವನ ಸಾಗಿಸ್ಬೇಕು. ಇಂತಹ ನಿಮ್ಮ ಜೀವನದಲ್ಲಿ, ನಿಮ್ಮ ದಿನನಿತ್ಯದಲ್ಲಿ, ಇವತ್ತಿನ ದಿನ ನಿಮಗೇನಾದರೂ ಇಂತಹ ಸಂಗತಿಗಳು, ಸಣ್ಣ ಸಣ್ಣ ಸಂತೋಷಗಳು ದೊಡ್ಡ ನಗುವನ್ನು ತರಿಸಿದ್ರೆ ನಮಗೆ ವಾಟ್ಸಪ್ ಮಾಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9480901013.

0: ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ, ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಸಮಯ ಆಗಿದೆ 5:39:10. ಒಂದು ಸಂಜೆ ಎರಡು ಮನಸ್ಸು ಅಂತ ಹಾಡು ಕೇಳ್ತಾ ಇದ್ವಿ. ಆದರೆ ನಾವು ಮಾತಾಡ್ತಾ ಇದ್ವಿ ನಮಗೆ ಖುಷಿ ಕೊಟ್ಟಂತಹ ಒಂದು ಸಂಗತಿಯ, ನಮ್ಮ ಮನಸ್ಸಿಗೆ ಖುಷಿ ಕೊಟ್ಟಂತಹ ಒಂದು ಸಂಗತಿ, ಪುಟ್ಟ ಪುಟ್ಟ ಸಂತೋಷ, ದೊಡ್ಡ ನಗುವನ್ನು ತಂದುಕೊಟ್ಟಿದ್ಯಾವುದು ಅಂತ ಮೆಸೇಜ್ ಮಾಡೋದಕ್ಕೆ ಹೇಳಿದ್ವಿ. ಯಾರು ಮೆಸೇಜ್ ಮಾಡಿದ್ದಾರೆ ಅಂತ ಅಂದರೆ ನವ್ಯ ಕಿರಣ್ ಕುಮಾರ್ ಬೆಂಗಳೂರಿನಿಂದ ಮೆಸೇಜ್ ಮಾಡಿದ್ದಾರೆ, ಹಾಗೆ ಆನಂದ್ ಕುಲಕರ್ಣಿಯವರು ಮೆಸೇಜ್ ಮಾಡಿದ್ದಾರೆ. ಇವರೆಲ್ಲರ ಮೆಸೇಜಸ್ನ ನೋಡೋಣ, ಒಂದು ಸುಂದರ ಗೀತೆಯನ್ನು ಕೇಳಿ ಬರೋಣ.
1: ಕಂಗ್ರಾಚುಲೇಷನ್.

ನೀವ್ ಕೇಳ್ತಾ ಇದ್ದೀರಾ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು, ಮ್ಯಾಜಿಕಲಿ ಮ್ಯೂಸಿಕಲಿ ಯಾಸ್. ನಾವು ಮಾತಾಡ್ತಾ ಸಾಕ್ತಾ ಇದ್ವಿ ಸಣ್ಣ ಸಂತೋಷ ದೊಡ್ಡ ನಗು ತಂದುಕೊಟ್ಟಂತಹ ಘಟನೆಗಳ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ನನಗನ್ಸುತ್ತೆ ನಾವು ದೊಡ್ಡ ದೊಡ್ಡ ಸಂತೋಷಗಳಿಗಾಗಿ ಕಾಯ್ತಾ ಕೂತ್ಕೋತೀವಿ, ದಿನವೂ ನಮ್ಮ ಬಾಗಿಲಿಗೆ ಬರೋ ಸಣ್ಣ ಖುಷಿಗಳನ್ನ ಗಮನಿಸ್ತೇ ಬಿಡ್ತೀವಿ ಅಂತ. ಏನಂದ್ರೆ ಬೆಳಗ್ಗೆ ಕಿಟಕಿಯಿಂದ ಬರೋ ತಂಪಾದ ಗಾಳಿ, ಮಗುವಿನ ಅಮ್ಮ ಅಂತ ಕರೆಯೋ ಒಂದು ಕರೆ, ಒಬ್ಬ ಅಪರಿಚಿತ ಕೊಟ್ಟ ಒಂದು ನಗು, ರಸ್ತೆಯಲ್ಲಿ ಯಾರಾದರೂ ದಾರಿ ಬಿಟ್ಕೊಟ್ರೆ, ಇವೆಲ್ಲವೂ ಜೀವನದಲ್ಲಿ ಚಿಕ್ಕ ಚಿಕ್ಕ ಉಡುಗೊರೆಗಳು ಅಂತ ಅನ್ಸುತ್ತೆ. ನಿಮ್ಗನ್ಸಲ್ವಾ? ಹಾಗೆ ನಮ್ಮ ಕೇಳುಗರೊಬ್ರು ಹೇಳ್ತಾ ಇದ್ದಾರೆ, ನನ್ನ ಮಗಳು ಐ ಲವ್ ಯು ಅಮ್ಮ ಅಂತ ಹೇಳಿದ್ಲು, ಅದು ನನಗೆ ತುಂಬ ಸಂತೋಷ ಕೊಡ್ತು ಇವತ್ತು ಅಂತ. ಹಾಗೆ ನನಗೆ ಸಂಬಳ ಬಂತು ಅಂತ ಹೇಳ್ತಿದ್ದಾರೆ. ಹೌದು, ಇದು ಯಾರಿಗೆ ತಾನೇ ಖುಷಿ ಕೊಡಲ್ಲ, ಎಲ್ಲರ ಮುಖದಲ್ಲಿ ನಗು ತರಿಸುತ್ತೆ. ಇಂತಹ ಸಂಗತಿಗಳ ಬಗ್ಗೆ ಮಾತಾಡ್ತಾ ಮತ್ತೆ ಸಾಗೋಣ, ಕೆಲವು ಇಂಪಾದ ಹಾಡುಗಳನ್ನ ಕೇಳೋಣ.

ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ ಸಣ್ಣ ಸಂತೋಷದ ಬಗ್ಗೆ, ದಿನನಿತ್ಯ ನಡೆಯುವಂತಹ ಸಣ್ಣ ಸಂತೋಷ, ದೊಡ್ಡ ನಗುವಿನ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಹರೀಶ್ ಮಲ್ಲೇಶ್ವರ ಅವರು ಮೆಸೇಜ್ ಮಾಡಿದರೆ, ಅವ್ರ ಮನೆ ಹತ್ರ ಕಣ್ಣಿಲ್ದವರು ರಸ್ತೆ ದಾಟೋದಕ್ಕೆ ಕಷ್ಟಪಡ್ತಾ ಇದ್ರು. ಅವರನ್ನ ದಾಟಿಸಿ ಅವರು ಮೆಡಿಕಲ್ ಸ್ಟೋರ್ಗೆ ಹೋಗಬೇಕು ಅಂದರು. ಅಲ್ಲಿ ಮಾತ್ರೆ ಕೊಡಿಸಿ ಆಟೋ ಹತ್ಸಿ ಚಾಲಕನಿಗೆ ಹೇಳಿ ಹಣ ಪಡಿಬಾರ್ದು ಅಂತ ನಾನೇ ಹಣ ಕೂಡ ಕೊಟ್ಟು ಅವರನ್ನು ಕಳಿಸ್ದೆ, ಅದು ನನಗೆ ತುಂಬ ಸಂತೋಷ ಕೊಡ್ತು ಅಂತ ಹೇಳ್ತಾ ಇದ್ದಾರೆ. ಹೌದು, ನಾವು ಒಬ್ಬರಿಗೆ ಮಾಡಿದಂತಹ ನಮ್ಮ ಏನಂತಾರೆ, ನಮಗೆ ಒಬ್ಬರಿಗೆ ನಾವು ತೋರಿಸುವಂತಹ ಪ್ರೀತಿ, ಅವರು ನಮಗೆ ಕೃತಜ್ಞತೆಯನ್ನು ಸಲ್ಲಿಸಿದಂತಹದ್ದು ಯಾವ ನಮ್ಮ ಸಂತೋಷಕ್ಕೂ ಮಿಗಿಲಿಲ್ಲ ಅಂತ ಅನಿಸುತ್ತೆ. ಹಾಗೆ ಸ್ನೇಹಿತರೆ, ಸಂತೋಷ ಅನ್ನೋದು ಒಂದು ದುಬಾರಿ ವಸ್ತು ಅಲ್ಲ, ಅದು ನಮ್ಮ ಸುತ್ತಲೂ ಪ್ರತಿದಿನ ಇರುತ್ತೆ. ಅದನ್ನು ಗುರುತಿಸೋ ಕಣ್ಣು ಮತ್ತು ಅನುಭವಿಸೋ ಮನಸ್ಸು ಇದ್ದರೆ ಸಾಕು ಅಂತ ಅನಿಸುತ್ತೆ. ಹಾಗೆ ದೊಡ್ಡ ಸಂತೋಷಕ್ಕಾಗಿ ಕಾಯಬೇಡಿ, ಪ್ರತಿದಿನ ಸಿಗೋ ಚಿಕ್ಕ ಸಂತೋಷಗಳನ್ನ ಸಂಗ್ರಹಿಸಿ, ಅವೇ ಜೀವನವನ್ನ ಸುಂದರವಾಗಿಸ್ತವೆ. ಏನಂತೀರಾ? ಹಾಗೆ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಹತ್ರ ಬರ್ತಾ ಇದೆ. ನಿಮ್ಮ ನಗು ಹೀಗೆ ಸದಾ ಅರಳ್ತಾ ಇರಲಿ. ಇನ್ನಷ್ಟು ಮಾತುಗಳೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.

0: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
1: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
0: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಸಮಯ ಆಗಿದೆ 6:10:08. ನ್ಯೂ ಟ್ಯೂನ್ ಮಾಡೋದು ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಈಗ ಕೇಳೋಣ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು. ಪ್ರೀತಿಯ ಕನ್ನಡ

0: ಕಟ್ಟಿಂಗಿಲ್ಲ ಅಂತ ಒಬ್ಬ ಹಾಸ್ಯ ಪಾತ್ರ, ಅದು ನಮ್ಮ ತಂದೆಯವರೇ ಮಾಡ್ತಾಯಿದ್ರು. ಅವರು ಮಕ್ಕಳೇ ಎಲ್ಲಿರೀ ಅಂತ ಸೈಡ್ ನಿಲ್ಲಿ ಕೂಗ್ತಾ ಇದ್ರೆ ಅವ್ವ ಅಂತ ತೇಗೋರು. ಅದು ಫಸ್ಟ್ನಲ್ಲಿ ತೆಗೆದಾಗ ಅಬ್ಬಬ್ಬ ಯಾವುದಪ್ಪ ಅಬ್ಬು ತಾವು ತೆಗು ಅಂತಿದ್ದೆ ನಾನು, ಮಾತಾಡೋದಕ್ಕೆ ಬರ್ತಾ ಇರಲಿಲ್ಲ. ಅದಕ್ಕೋಸ್ಕರ ನನ್ನ ಸಣ್ಣ ಸಣ್ಣ ಪಾರ್ಟ್ಗಳನ್ನೇ ಕೊಡ್ತಾಯಿದ್ರು ನಮ್ಮ ತಂದೆಯವರು. ಹೆಚ್ಚಿಗೆ ಮಾತಾಡೋದಕ್ಕೆ ಬರ್ತಾ ಇರಲಿಲ್ಲ. ನಮ್ಮ ಅಕ್ಕ ಮಾತಾಡೋದ್ರಿಂದ ಧ್ರುವನ್ ಪಾಟು ಬಹಳ ಹೆಸರುವಾಸಿಯಾಗಿದ್ರು ನಮ್ಮ ಅಕ್ಕದ್ರಲ್ಲಿ. ಧ್ರುವನ್ ಪಾಟ್ನಲ್ಲಿ ತಮಿಳು ಕಡೆ ಅಂತೂ ವಾಡಾ ಧ್ರುವ ಅಂತಲೇ ಕರಿತಿದ್ರು. ಬಹಳ ಹೆಸರು ತೊಗೊಂಡ್ವಿ, ನಮ್ಮ ಮಕ್ಕಳಲ್ಲೇ ಹೆಸರು ತೊಗೊಂಡ್ವಿ. ಇವಾಗ ನಮಗೆ ಹಾಗೆ ಮಾಡಿಸಿದ್ದು ಎಷ್ಟು ನಮಗೆ ಎಷ್ಟು ಒಳ್ಳೇದಾಯಿತು ಅಂತ ಹೇಳ್ತೀವಿ. ಮಕ್ಕಳಲ್ಲಿ ನಾವು ಅಯ್ಯೋ ಇವ್ರಿಗೆ ಏನಾದ್ರು ಜ್ವರ ಗಿರ ಬರಬಾರ್ದ, ನಮ್ಮ ತಂದೆಯವ್ರಿಗೆ ಮಲ್ಕೊಳ್ಳೋರು ಜ್ವರ ಬಂದರೆ ಒತ್ಕೊಂಡು ಆದರೂ ಮಲ್ಕೊಳ್ತಾರೆ ಅಂದ್ಬಿಟ್ಟು. ಯಾಕೆಂದರೆ ನಮಗೆ ಒಳ್ಳೆ ನಿದ್ರೆ ಆ ಟೈಮಲ್ಲಿ ನಾವು ಅಪ್ಪ ಅವ್ರ ಪಕ್ಕ ಮಲ್ಕೊಳ್ತಿದ್ವಿ. ಆವಾಗ ಮುದ್ದಾಡ್ಬಿಟ್ಟು ಏನಮ್ಮ ಆ ಪಾರ್ಟ್ ಹಾಡಿತ್ತಲ್ಲ ಅದು ಹಾಡಪ್ಪ ಮರಿ ಅಂತ ಹೇಳೋರು. ನನಗೆ ಮೊದಲನೇ ಕೃಷ್ಣಂದು ಬಾರೋ ಬಾರೋ ಬಾಲಕ ರೆಡಿಯ ಅದು ಹಾಡು, ಆ ಹಾಡು ನನಗೆ ಹೇಳ್ಕೊಡೋರು. ಬಾರೋ ಬಾರೋ ಬಾಲಕರೆಡೆಯ ಪಾಲನು ಮೊಸರನ್ನು ಪೀರುವ, ಬಾರೋ ಬಾರೋ ಬಾಲಕರೆಡೆಯ ಪಾಲನು ಮೊಸರನ್ನು ಪೀರುವ, ಸಾರಿ ಸೇರಿ ಮೀರಿದ ಬಿಸದಳು ಪಾಲನು ಮೊಸರನ್ನು ಪೀರುವ, ಬಾರೋ ಬಾರೋ ಬಾಲಕರೆಡೆಯ ಪಾಲನು ಮೊಸರನ್ನು ಪೀರುವ. ಈ ರೀತಿ ಹಾಡುಗಳನ್ನ ನನಗೆ ಹೇಳ್ಕೊಡ್ತಿದ್ರು. ನಮ್ಮ ಅಕ್ಕನಿಗೆ ಎರಡನೇ ಕೃಷ್ಣಂದು ಬಲ ಬಲ ನೀ ನೋಡಲು ಪ್ರಿಯ ಸಖ, ಬಲ ಬಲ ನೀ ನೋಡಲು ಪ್ರಿಯ ಸಖ, ಈ ತಾಳಿ ಅವ್ರು ಕೊಡೋರು. ನಮಗೆ ನಿದ್ರೆ ಅಯ್ಯೋ ಮಲಕಂಡ್ರೆ ಸಾಕಪ್ಪ ಅಂತ ಅಂದ್ರೆ ಆದರೂ ಬಿಡದಲ್ಲೇ ಹೇಳಿಸ್ಬಿಟ್ಟು ಪ್ರಾಕ್ಟೀಸ್ ಮಾಡಿಸಿ ಬೇಸ್ ಜಾಣ ಮರಿಗಳು ಅಂತ ಅಂದ್ಬಿಟ್ಟು ಮಲಕಳಿ ಅಂತ ಮಲಗಿಸೋದು. ಇವಾಗ ನಮಗೆ ಒಳ್ಳೆ ಹೆಸರು ಬಂದೇವಲ್ಲ ನಮಗೆ ನೋಡಿ, ನಮ್ಮ ತಂದೆಯವರು ಮಾಡಿದ್ದು ಇವಾಗ ನಮ್ಗೆ ಅನುಭವ ಬರುತ್ತಲ್ಲ ಎಷ್ಟು ಒಳ್ಳೇದಾಯಿತು ಅಂತ. ಹಾಗೆ ನಮ್ಮ ತಂದೆಯವರು ಆ ರೀತಿ ನಮಗೆ ನಾಟಕದಲ್ಲಿ ಸಣ್ಣ ಮಕ್ಕಳಿಂದಲೇ ತರಬೇತಿ ಮಾಡಿದ್ದು ನಮ್ಗೆ ಆಹಾರ ಊಟ ಉಪಚಾರ ಎಣ್ಣೆ ನೀರು ಇವುಗಳಲ್ಲಿ. ನಮ್ಮಮ್ಮ ಅವರನ್ನು ಪಾಠದಾರರೇ, ಆದ್ರೆ ನಮ್ಮ ಪೋಷಣೆ ಮಾಡ್ಬೇಕಲ್ಲ, ನಮ್ಮನ್ನ ಚೆನ್ನಾಗಿ ತಯಾರು ಮಾಡ್ಬೇಕಲ್ಲ, ನಾಟಕಕ್ಕೆ ತಯಾರು ಮಾಡಿದ್ವಿ ನಾಟಕಕ್ಕೆ ತಯಾರಿ. ಆದ್ರಿಂದ ಅವರನ್ನು ನಮಗೆ ಬಹಳ ಚೆನ್ನಾಗಿ ತರಬೇತಿ ಮಾಡಿದ್ರು. ಹುಡುಗರಲ್ಲಿ ಮಕ್ಕಳು ಗಂಡು ಪಾರ್ಟೆ ಮಾಡ್ತಾ ಇದ್ದಿದ್ದು. ಆಮೇಲೆ ಪ್ರೌಢ ಆದ್ಮೇಲೆ ಸಖಿಯರಿಂದ ರಾಣಿ ಪಾರ್ಟ್ಗಳು ಶುರು ಮಾಡಿಕೊಂಡು. ಸಂತೋಷ ಪ್ರಸಂಗ ಅಂದರೆ ಮೈಸೂರಿನಲ್ಲಿ ದಸರಾ ಟೈಮ್ನಲ್ಲಿ ನಮ್ಮ ಕಂಪ್ನಿ ಎಲ್ಲಿದ್ರೂ ಮೈಸೂರಿಗೆ ಬಂದ್ಬಿಡೋದು ದಸರಾದಲ್ಲಿ. ಆವಾಗ ಅರಮನೆಯೊಳಗೆ ಮಹಾರಾಜರು ನಾಟಕಗಳು ಆಡಿಸೋರು, ಪ್ರತಿಯೊಂದು ನಾಟಕನೂ ಆಡಿಸಿದ್ರು. ಆವಾಗ ಒಂದು ಗುಣಕಲಿ ಅಂತ ಮಹಾತಾಯಿ ಅಂತಲ್ಲಿ ಹೆಸರು ಅದಕ್ಕೆ. ಅದರಲ್ಲಿ ನಾನೊಂದು ಕರಿ ಹುಡಿ ಕರಿ ಮೇಕಪ್ ಮಾಡಿಕೊಂಡು ಅದು ಮಾಡ್ತಾಯಿದ್ದೆ ಪಾರ್ಟು. ಸರಿ ಆಮೇಲೆ ಮುಗಿದ್ಮೇಲೆ ಕೊನೆಯಲ್ಲಿ ಮಹಾರಾಜರು ಹೋಗ್ಬೇಕಾದ್ರೆ ಅವರಿಗೆ ಬಾಗಿಲ ಹತ್ರ ನಿಂತ್ಕೊಂಡು ನಮಸ್ಕಾರ ಮಾಡೋದು ರೂಢಿ. ಅದು ನಾವು ಎಲ್ಲ ಹೋಗಿ ನಿಂತ್ಕೊಂಡು ನಮಸ್ಕಾರ ಮಾಡಿದ್ವಿ. ಆವಾಗ ವೀರಣ್ಣವರೇ ನಿಮ್ಮ ಮಕ್ಕಳು ಬಹಳ ಚೆನ್ನಾಗಿ ಪಾಠ ಮಾಡ್ತಾರೆ ವೀರಣ್ಣವರೇ, ನೀವು ಬಹಳ ಅದೃಷ್ಟವಂತರು ಅಂತ ಹೇಳಿದ್ರು. ನಮಗೆ ನಮಸ್ಕಾರ ಮಾಡಬೇಕು ಅನ್ನೋ ಆಸೆ ಆಗೋಯ್ತು. ಸರಿ ಆವಾಗ ನಮಸ್ಕಾರ ಮಾಡ್ಬೋದು. ಏ ಬೇಡ ಬೇಡಿ ಬಣ್ಣ ಕರಿ ಬಣ್ಣ ಕರಿ ಬಣ್ಣ ಕಾಲಿಗೆ ಮಹಾಸ್ವಾಮಿಗಳಿಗೆ ಕಾಲಿಗೆಲ್ಲ ಬಣ್ಣ ಆಗಿಬಿಡುತ್ತೆ, ಬೇಡ ಬೇಡ ಬೇಡ ಅಂದರು. ಇರಲಿ ಮಾಡಲಿ ವೀರಣ್ಣರೇ ಮಾಡಲಿ ಅಂದರು. ಅವಾಗ ನಮ್ಮ ಭಕ್ತಿ ಪೂರ್ವಕವಾಗಿ ಕಾಲಿಗೆ ಮುಟ್ಟಿ ನಮಸ್ಕಾರ ಮಾಡಿದಮ್ಮ. ಅದು ಅದರಷ್ಟು ಸಂತೋಷ ನಮಗೆ ಇನ್ಯಾವುದು ಏನು ಕೊಟ್ಟರು ನಮಗೆ ಸಿಗೋದಿಲ್ಲ. ಅವರು ಒಂದು ಪ್ರೀತಿಯಾಗಿ ಬಹಳ ಚೆನ್ನಾಗಿ ಮಾಡಿದ್ರು ಅಂತಂದರೆ ನಮ್ಗೆ ಅದೊಂದು ಹೆಮ್ಮೆ. ಏನು ಕೊಟ್ಟರು ತೃಪ್ತಿ ಇರಲ್ಲಮ್ಮ ನಮಗೆ, ಅವರು ಒಂದು ಮಾತಿನಿಂದ ನಮ್ಗೆ ಅಷ್ಟು ತೃಪ್ತಿ ಆಗ್ಬಿಡೋದು.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ರಂಗಭೂಮಿ ಕಲಾವಿದೆ ಜಿವಿ ಮಾಲತಮ್ಮ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

ಸಮಯ ಆಗಿದೆ 6:18:40. ನೀವು ಟ್ಯೂನ್ ಮಾಡಿರೋದು FM ರೇನ್ಬೋ ಕನ್ನಡ ಕಾಮನಬಿಲ್ಲು. 6:20 ಸರಿಯಾಗಿ ಸಂಸ್ಕೃತದಲ್ಲಿ ವಾರ್ತೆಗಳನ್ನ ಕೇಳುವಿರಿ.

ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ಕೇಂದ್ರೀಯ ಶಿಕ್ಷಾ ಮಂತ್ರಿಣಾ ಧರ್ಮೇಂದ್ರ ಪ್ರಧಾನೇನ ಅದ್ಯ ಪ್ರಧಾನಮಂತ್ರಿಣೇ ನರೇಂದ್ರ ಮೋದಿನೇ ಸ್ವತ್ಯಾಗಪತ್ರಂ ಪ್ರದತ್ತಂ. ಮಧ್ಯಪ್ರದೇಶ ಉಚ್ಚ ನ್ಯಾಯಾಲಯೇನ ಪರೀಕ್ಷಾ ಪ್ರಶ್ನಪತ್ರ ಅವೈಧ ರೀತ್ಯಾ ಪ್ರಕಾಶನ ಸಂಬಂಧ ಅನಿಯಮಿತತಾಂ ಆಲಕ್ಷ್ಯ ಚತುರ್ಣಾಂ ವಿಶಿಷ್ಟ ಟ್ರ್ಯಾಕ್ ನ್ಯಾಯಾಲಯಾನಾಂ ಸ್ಥಾಪನ ವಿಹಿತ. ಜಮ್ಮು ಕಾಶ್ಮೀರೇ ವಾರ್ಷಿಕೀ ಅಮರನಾಥ ಯಾತ್ರಾ ಅಥ ಚ ಶ್ರೀಮಾತುಃ ವೈಷ್ಣೋದೇವ್ಯಾಃ ಪವಿತ್ರ ಯಾತ್ರಾ ಅದ್ಯ ಷಡ್ ದಿವಸೀಯ ಸ್ಥಗನಾನಂತರಂ ಪುನಃ ಸಮಾರಬ್ಧ. ಅಸಮ ರಾಜ್ಯೇ ಜಲಾಪ್ಲಾವನೇನ ಮೃತಕಾನಾಂ ಸಂಖ್ಯಾ ಏಕಷಷ್ಠಿಃ ಜಾತಾ ಯತ್ರ ಏಕಲಕ್ಷತೋಪ್ಯಧಿಕಾಃ ಜನಾಃ ಸಹಾಯೋದ್ಧಾರ ಶಿಬಿರೇಷು ಆಶ್ರಯಂ ಅಗೃಹ್ಣನ್. ಪ್ರಧಾನಮಂತ್ರಿಣಾ ಶ್ರೀಮೋದಿನಾ ಸರ್ವವಿಧ ಸಹಾಯಸ್ಯ ಆಶ್ವಾಸನಂ ಪ್ರದತ್ತಂ. ಭಾರತೀಯ ಸ್ಕ್ವಾಶ್ ಕ್ರೀಡಿಕಾ ಅನಾಹತ ಸಿಂಹಃ ಐತಿಹ್ಯಂ ವಿರೀಚ್ಯ ಜೂನಿಯರ್ ಸ್ಕ್ವಾಶ್ ಚಾಂಪಿಯನ್ಶಿಪ್ ಶೃಂಖಲಾಯಾಃ ಮಹಿಳಾ ಏಕಲ್

ವಿಜ್ಞಾನ ಪ್ರೌದ್ಯೋಗಿಕಿ, ಕೃತ್ರಿಮ ಬುದ್ಧಿಮತ್ತಾ, ನವಾನ್ವೇಷಣಂ, ಉನ್ನತ ವಿನಿರ್ಮಾಣ ಇತ್ಯಾದಿಷು ಕ್ಷೇತ್ರೇಷು ಸಹಕಾರಃ ವಿಸ್ತರಿತಃ ಅಸ್ತಿ. ಪ್ರಿಯಾಃ ಶ್ರೋತಾರಃ, ಸಂಸ್ಕೃತವಾರ್ತಾಯಾಃ ಸಂಸ್ಕರಣಮಿದಂ ಇದಾನೀಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಃ ಅಂತರ್ಜಾಲಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷೀಯ ತಂತ್ರಾಂಶೆ ಅಪಿ ಉಪಲಬ್ಧೋ ಭವಿಷ್ಯತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ವಃ ಪ್ರಾತಃ 11:00 ಆಕಾಶವಾಣಿತಃ ಮನ್ ಕಿ ಬಾತ್ ಇತಿ ಕಾರ್ಯಕ್ರಮೆ ಸ್ವೀಯಂ ಮನೋಗತಂ ಪ್ರಕಟಯಿಷ್ಯತಿ. ಮಾಸಿಕಸ್ಯಾಸ್ಯ ಆಕಾಶವಾಣಿ ಕಾರ್ಯಕ್ರಮಸ್ಯ ಏತತ್ 37th ಸಂಸ್ಕರಣಂ ಭವಿಷ್ಯತಿ. ಆಕಾಶವಾಣ್ಯಃ ದೂರದರ್ಶನಸ್ಯ ಚ ಸರ್ವಾಭಿಃ ವಾಹಿನೀಭಿಃ ಅಸ್ಯ ಕಾರ್ಯಕ್ರಮಸ್ಯ ಪ್ರಸಾರಣಂ ಭವಿಷ್ಯತಿ. ಅಯಂ ಹಿ ಕಾರ್ಯಕ್ರಮಃ ಆಕಾಶವಾಣಿ ವಾರ್ತಾ ವಿಭಾಗಸ್ಯ ಅಂತರ್ಜಾಲಪಟಲೆ www.newsonair.gov.in ಇತ್ಯತ್ರ ಅಪಿ ಚ ನ್ಯೂಸ್ ಆನ್ ಎಐಆರ್ ಇತಿ ಚಲದೂರಭಾಷೀಯ ತಂತ್ರಾಂಶೆ ಅಪಿ ಉಪಲಬ್ಧಃ ಭವಿಷ್ಯತಿ. ಆಕಾಶವಾಣಿ, ದೂರದರ್ಶನ ವಾರ್ತಾ, ಪ್ರಧಾನಮಂತ್ರಿ ಕಾರ್ಯಾಲಯ, ಸೂಚನಾ ಪ್ರಸಾರಣ ಕಾರ್ಯಾಲಯಾನಾಂ ಯೂಟ್ಯೂಬ್ ವಾಹಿನಿಭಿಃ ಅಪಿ ಅಸ್ಯ ಕಾರ್ಯಕ್ರಮಸ್ಯ ಸಾಕ್ಷಾತ್ ಪ್ರಸಾರಣಂ ಭವಿಷ್ಯತಿ. ಹಿಂದಿ ಭಾಷಾಯಾಂ ಪ್ರಸಾರಣಸ್ಯ ಪಶ್ಚಾತ್ ಅಸ್ಯ ಕಾರ್ಯಕ್ರಮಸ್ಯ ಪ್ರಸಾರಣಂ ಆಕಾಶವಾಣ್ಯಾಃ ಕ್ಷೇತ್ರೀಯ ಭಾಷಾಸು ಅಪಿ ಭವಿಷ್ಯತಿ. ಉಪರಾಷ್ಟ್ರಪತಿಃ ಸಿಪಿ ರಾಧಾಕೃಷ್ಣನ್ವರ್ಯಃ ಅದ್ಯ ಅದೋರೇಖಿತವಾನ್ ಯತ್ ಪ್ರತಿದಿನಂ, ಪ್ರತಿಹೋರಾ, ಪ್ರತಿನಿಮೇಷಂ, ಪ್ರತಿಫಲಂ ಚ ಸದನೆ ವ್ಯತೀತಂ ಲೋಕತಂತ್ರಸ್ಯ ಸುದೃಢೀಕರಣಾಯ ಉಪಯೋಕ್ತವ್ಯಂ. ರಾಧಾಕೃಷ್ಣನ್ವರ್ಯಃ ನವದೆಹಲಿ ನಗರೆ ರಾಜ್ಯಸಭಾಯಃ ನವನಿರ್ವಾಚಿತಾನಾಂ ನಾಮಾಂಕಿತಾನಾಂ ಚ ಸದಸ್ಯಾನಾಂ ಕೃತೆ ದ್ವಿದಿವಸೀಯ ಅಭಿಮುಖೀಕರಣ ಪ್ರಶಿಕ್ಷಣ ಕಾರ್ಯಕ್ರಮಸ್ಯೋದ್ಘಾಟನ ಸಮಾರೋಹಂ ಸಂಬೋಧಯನಾಸೀತ್. ಸಃ ಅವದತ್ ಯತ್ ವಾದವಿವಾದಾಃ ಚರ್ಚಾಃ ಚ ಸರ್ವದೈವ ನಿರ್ಣಾಯಕಸ್ತರೆ ಏವ ನೇತವ್ಯಂ. ಗುಜರಾತ್ ರಾಜ್ಯೆ ಪ್ರಚಂಡ ವೃಷ್ಟ್ಯಾನಂತರಂ ಯುದ್ಧಸ್ತರೆ ಉದ್ಧಾರ ಕಾರ್ಯಾಣಿ ಸಹಾಯೋದ್ಧಾರ ಕಾರ್ಯಾಣಿ ಚ ಪ್ರಚಲಂತಿ. ಗತ ಚತುರ್ವಿಂಶತಿ ಹೋರಾಸು ರಾಜ್ಯಸ್ಯ 65-200 ಯಾವತ್ ಉಪಮಂಡಲೇಷು ವೃಷ್ಟಿ ಅಭವತ್. ರಾಜ್ಯ ಉದ್ಧಾರ ಕಾರ್ಯ ಆಯುಕ್ತೇನ 5 ಜನಾನಾಂ ಮೃತ್ಯುಃ ಪುಷ್ಟೀಕೃತಂ. ಅದ್ಯಾವಧಿ ಪ್ರಾಯಃ 40,000+ ಜನಾಃ ಮೋಚಿತಃ ಸಂತಿ. ಉತ್ತರ ಗುಜರಾತೆ, ಮಧ್ಯ ಗುಜರಾತೆ ಚ ವೃಷ್ಟೇಃ ಅನಂತರಂ ಸೇನಾಯಾಃ NDRF ಇತ್ಯಸ್ಯ ಚ 17 ದಳಾನಿ, SDRF ಇತ್ಯಸ್ಯ 32 ದಳಾನಿ ಚ ಉದ್ಧಾರ ಕಾರ್ಯೆ ಸಹಾಯೋದ್ಧಾರ ಕಾರ್ಯೆ ಚ ಸಮ್ಮಿಲಿತಾನಿ ಸಂತಿ. ರಾಜ್ಯಸ್ಯ ವರ್ತಮಾನ ಸ್ಥಿತಿಂ ವಿಚಾರ್ಯ ರಾಜ್ಯಸ್ಯ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲಃ ಗಾಂಧಿನಗರೆ ಉಚ್ಚಸ್ತರೀಯ ಸಮೀಕ್ಷಾ ಸಭಾಂ ಆಯೋಜಿತವಾನ್. ದಿಲ್ಯಾರಕ್ಷಿಬಲೇನ ನಾಗರಿಕಾನ್ ನವದಿಲ್ಲಿ ಕ್ಷೇತ್ರಂ ಪ್ರತಿ ಯಾತ್ರಾಂ ನ ಕರ್ತುಂ ಸೂಚಿತಮಸ್ತಿ. ಸಂಪೂರ್ಣ ಮಂಡಲೆ ಅತ್ಯಧಿಕ ಜನಸಮೂಹಃ, ಅತ್ಯಧಿಕಃ ಯಾತಾಯಾತ ಸಂಕಟಶ್ಚ ದೃಶ್ಯತೆ. ಪರಾಮರ್ಶಂ ವಿನಿಮಯೀಕುರ್ವತಾ ಆರಕ್ಷಿಬಲೇನ ಯಾತ್ರಿಣಃ ವಿಳಂಬಂ ನಿವಾರಯಿತುಂ, ಬಾಧಾಮುಕ್ತಂ ಯಾತ್ರಾಂ ಸುನಿಶ್ಚೇತುಂ ಚ ವೈಕಲ್ಪಿಕ ಮಾರ್ಗಾನ್ ಉಪಯೋಕ್ತುಂ ನಿರ್ದಿಷ್ಟಂ. ಭಾರತೀಯ ಸ್ಕ್ವಾಷ್ ಕ್ರೀಡಿಕಾ ಅನಾಹತ ಸಿಂಹ ಐತಿಹ್ಯಂ ವಿರಿಚ್ಯ ಜೂನಿಯರ್ ಸ್ಕ್ವಾಷ್ ಚಾಂಪಿಯನ್ಶಿಪ್ ಶೃಂಖಲಾಯಾಃ ಮಹಿಳಾ ಏಕಲ್ ನಿರ್ಣಾಯಕ ದ್ವಂದ್ವೆ ಸ್ವೀಯ ಸ್ಥಾನಂ ರಕ್ಷಿತವತಿ. ಅಂತೆ ಕ್ರಿಕೆಟ್ ಕ್ರೀಡಾಯಾಂ, ಪುರುಷ ಕ್ರಿಕೆಟ್ ಕ್ರೀಡಾ ಶೃಂಖಲಾಯಾಂ ಭಾರತ್ ಜಿಂಬಾಂಬೆ ದೇಶಯೋ ಮಧ್ಯೆ 20-20 ಅಂತಾರಾಷ್ಟ್ರೀಯ ಶೃಂಖಲಾಯಾಃ ದ್ವಿತೀಯ ಸ್ಪರ್ಧಾ ಅದ್ಯ ಹರಾರೆ ನಗರೆ ಪ್ರಚಲತಿ. ಭಾರತೇನ ಜಿಂಬಾಂಬೆ ದೇಶಸ್ಯ ಸಮ್ಮುಖೆ 20-200 ಧಾವನಾಂಕಾನಾಂ ಲಕ್ಷ್ಯಂ ಉಪಸ್ಥಾಪಿತಂ. ಇತಿ ವಾರ್ತಾಃ.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಹಾಯ್ ಹಲೋ ನಮಸ್ಕಾರ, ಶುಭ ಸಂಜೆ. ಟ್ಯೂನ್ ಮಾಡಿ ಕೇಳ್ತಾ ಇದ್ದಾರೆ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನ ಬೆಲ್ಲು, ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತು ಮನಸ್ಸುಗಳ ಮಾತನ್ನ ಹೊತ್ತು ತಂದಿರೋದು ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಈ ಜೀವನ ಅನ್ನೋ ಜಂಜಾಟದಲ್ಲಿ ದೊಡ್ಡ ದೊಡ್ಡ ಗುರಿಗಳನ್ನ ಬೆನ್ನ ಹತ್ತಿರುವಂತ ನಾವು ಸಣ್ಣ ಸಣ್ಣ ಸಂಭ್ರಮಗಳನ್ನ ಮರ್ತು ಬಿಡ್ತಾ ಇದ್ದೀವಿ. ಇವತ್ತು ಆ ಸಣ್ಣ ವಿಷಯಗಳಲ್ಲಿ ಅಡಗಿರುವ ದೊಡ್ಡ ಸಂತೋಷದ ಬಗ್ಗೆ ಇವತ್ತಿನ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಸಾಗೋಣ. ಸ್ನೇಹಿತರ ಜೀವನ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ದೊಡ್ಡ ಸಾಧನೆಗಳು ಮಾತ್ರ ಅಲ್ಲ, ಬದಲಿಗೆ ಚಿಕ್ಕ ಚಿಕ್ಕ ಸಂತೋಷಗಳು ಕೂಡ ಸಿಕ್ಕಾಪಟ್ಟೆ ಮ್ಯಾಟರ್ ಆಗುತ್ತೆ ಅನ್ನೋದೇ ಇವತ್ತಿನ ಈ ಕಾರ್ಯಕ್ರಮದ ವಿಷಯ. ಎಸ್, ಬೆಳಗಿನ ಕಾಫಿ

ಘಮ ಇರ್ಬೋದು, ಯಾರೋ ನಮಗೆ ಬೇಕಾದವರು ಸಡನ್ ಆಗಿ ಕಾಲ್ ಮಾಡಿದಾಗ, ಹಾಗೆ ಮಳೆಯ ಹನಿಗಳಿರ್ಬೋದು, ಹಳೆಯ ಸ್ನೇಹಿತರ ಸಡನ್ ಭೇಟಿ ಇರ್ಬೋದು, ನಾವು ಅನ್ಕೊಳ್ದೇ ಇರೋದು ಸಡನ್ ಆಗಿ ಆದಾಗ, ಹೀಗೆ ಈ ರೀತಿ ಚಿಕ್ಕ ಚಿಕ್ಕ ಘಟನೆಗಳಲ್ಲಿ ಅಸಲಿ ಸಂತೋಷ ಅಡಗಿರುತ್ತೆ. ಆದ್ರೆ ದುರಾದೃಷ್ಟವಶ ನಾವು ಸಣ್ಣ ಸಣ್ಣ ಸಂಭ್ರಮಗಳನ್ನ ಸಂತೋಷಗಳನ್ನ ಸೆಲೆಬ್ರೇಟ್ ಮಾಡೋದನ್ನ ಮರಿತಾ ಇದ್ದೀವಿ. ನಿಮ್ಗೆ ಏನನ್ಸುತ್ತೆ?

ನಾವೆಲ್ಲ ಸಾಮಾನ್ಯವಾಗಿ ಸಂತೋಷನ ಭವಿಷ್ಯದಲ್ಲಿ ಹುಡುಕ್ತಾ ಇದ್ವಿ. ನನಗೆ ಸಂಬಳ ಹೆಚ್ಚಾದಾಗ ಸಂತೋಷ ಆಗುತ್ತೆ, ನಾನು ಮನೆ ಕಟ್ಟಿದಾಗ ಸಂತೋಷ ಆಗುತ್ತೆ, ಅಥವಾ ನಾನು ಕಾರ್ ತಗೊಂಡಾಗ ನನ್ನ ಲೈಫಲ್ಲಿ ಸೆಟ್ಲ್ ಆದಾಗ ನಾನು ಸಂತೋಷ ಪಡ್ತೀನಿ ಅಂತ ನಾವು ನಮ್ಮ ಸಂತೋಷನ ಫ್ಯೂಚರ್ಗೆ ಮುಂದಿಡ್ತಾ ಇದ್ದೀವಿ. ಬದಲಿಗೆ ಇವತ್ತಿನ ಚಿಕ್ಕ ಚಿಕ್ಕ ಸಾಧನೆಗಳನ್ನ ಕೂಡ ಸೆಲೆಬ್ರೇಟ್ ಮಾಡ್ತಾ ಮುಂದೆ ಸಾಗೋಣ. ಯಾಕಪ್ಪ ಅಂತ ಹೇಳಿದ್ರೆ, ಸಂತೋಷ ಅನ್ನೋದು ಒಂದು ಗಮ್ಯಸ್ಥಾನ ಅಲ್ಲ, ಅದೊಂದು ಪ್ರಯಾಣದ ಒಂದು ಭಾಗ. ಸ್ನೇಹಿತರೆ, ಸಂತೋಷಕ್ಕಾಗಿ ನಾವು ಅಲ್ಲಿ ಇಲ್ಲಿ ಹುಡುಕ್ಬೇಕಾಗಿಲ್ಲ. ನಮ್ಮ ಸುತ್ತಮುತ್ತಲಿನ ಪುಟ್ಟ ಪುಟ್ಟ ವಿಷಯಗಳಲ್ಲಿ ಅದನ್ನು ಹುಡುಕುವಂತಹ ದೃಷ್ಟಿ ನಮಗಿರಬೇಕು. ಅಂದರೆ ನಮ್ಮ ಸುತ್ತಮುತ್ತ ನಡೀತಾ ಇರುವಂತಹ ವಿಷಯಗಳಲ್ಲಿ ಸಂತೋಷವನ್ನು ಹುಡುಕುವಂತಹ ಶಕ್ತಿ ನಮಗಿರಬೇಕು. ಸೊ ಇದಾಗಿತ್ತು ಈ ಹೊತ್ತಿನ ಮನಸ್ಸುಗಳ ಮಾತು ಮಧುರ. ನೀವು ಕೂಡ ನಿಮ್ಮ ಜೀವನದಲ್ಲಿ ಸಣ್ಣ ಸಣ್ಣ ಘಟನೆಗಳನ್ನು ಕೂಡ ಸಂಭ್ರಮಿಸಿ, ಇದರಿಂದ ನಾವು ಕೂಡ ಸಂತೋಷವಾಗಿರಬಹುದು ಅಂತ ಹೇಳ್ತಾ ಇವತ್ತಿನ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟು ಹೊತ್ತು ಮನಸ್ಸುಗಳ ಮಾತನ್ನು ಹಂಚಿಕೊಂಡಿದ್ದು ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಕೇಳ್ತಾನೆ ಇರಿ, ಇದು ನಿಮ್ಮದು ನೆಚ್ಚಿನ ರೇಡಿಯೋ FM ರೈನ್ಬೋ 101.3 ಕನ್ನಡ ಗಮನವಿಲ್ಲು. ಮ್ಯೂಸಿಕಲಿ ಯಾರ್ಸ್.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ಕುಡಿಯುವ ನೀರು, ಜಾನುವಾರುಗಳಿಗೆ ಮೇವು, ಸಾರ್ವಜನಿಕರ ಆರೋಗ್ಯಕ್ಕೆ ಆದ್ಯತೆ ನೀಡುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ನ್ಯಾನೋ ತಂತ್ರಜ್ಞಾನಕ್ಕೆ ಉತ್ತೇಜನ, ಆಗಸ್ಟ್ 3-5 ಬೆಂಗಳೂರು ಇಂಡಿಯಾ ನ್ಯಾನೋ ಸಮಾವೇಶ. ನೀಟ್ ವಿವಾದ, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಹಾರಂಗಿ ಜಲಾಶಯ ಭರ್ತಿಯಾದ ಹಿನ್ನೆಲೆ 4,000 ಕ್ಯೂಸೆಕ್ ನೀರು ನದಿಗೆ ಬಿಡುಗಡೆ. ಮನ್ ಕಿ ಬಾತ್ನ 136 ಆವೃತ್ತಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ರಾಜ್ಯದಲ್ಲಿ ಜನಕೇಂದ್ರೀಯ ಆಡಳಿತ ತರಲು ಪ್ರಜಾಸೇವೆ ಇಲಾಖೆ ಎಂಬ ನೂತನ ಇಲಾಖೆ ಪ್ರಾರಂಭಿಸಿರುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಇಂದು ಬರ ಕುರಿತಂತೆ ಬೆಂಗಳೂರು ವಿಭಾಗ ಮಟ್ಟದ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸಾರ್ವಜನಿಕರ ಕುಂದುಕೊರತೆಗಳು ಮತ್ತು ಅಹವಾಲುಗಳನ್ನು ನೇರವಾಗಿ ಆಲಿಸಿ

0: ಕಾನೂನಿನ ಚೌಕಟ್ಟಿನಲ್ಲಿ ತಕ್ಷಣವೇ ಪರಿಹಾರ ಒದಗಿಸುವುದು ಈ ಇಲಾಖೆಯ ಮುಖ್ಯ ಉದ್ದೇಶ ಎಂದು ಹೇಳಿದ್ದಾರೆ. ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಶನಿವಾರ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಕಡ್ಡಾಯವಾಗಿ ತಾಲೂಕು ಮತ್ತು ವಿಧಾನಸಭಾ ಕ್ಷೇತ್ರಗಳಿಗೆ ಭೇಟಿ ನೀಡಿ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಕೊರತೆ ಉಂಟಾಗದಂತೆ ಕೊಳವೆ ಬಾವಿಗಳ ದುರಸ್ತಿಗೆ ಆದ್ಯತೆ ನೀಡಬೇಕು. ಹೊಸದಾಗಿ ಕೊಳವೆ ಬಾವಿ ಕೊರೆಯುವಾಗ ದುರುಪಯೋಗ ತಡೆಯಲು ಹಾಗೂ ಪಾರದರ್ಶಕತೆ ಕಾಯ್ದುಕೊಳ್ಳಲು ಜಿಪಿಎಸ್ ಟ್ರ್ಯಾಕಿಂಗ್ ಕಡ್ಡಾಯಗೊಳಿಸಲಾಗಿದೆ. ಶಾಸಕರು ಕೂಡ ಈ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ಸೂಚಿಸಿದ್ದಾರೆ. ಪ್ರಮುಖವಾಗಿ ಕುಡಿಯುವ ನೀರು, ಜಾನುವಾರುಗಳಿಗೆ ಮೇವು ಹಾಗೂ ಸಾರ್ವಜನಿಕ ಆರೋಗ್ಯಕ್ಕೆ ಮೊದಲ ಆದ್ಯತೆ ನೀಡಬೇಕೆಂದು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಮುಂದಿನ ವಾರ ಸಂಪುಟ ವಿಸ್ತರಣೆಯ ಸುಳಿವು ನೀಡಿದ ಮುಖ್ಯಮಂತ್ರಿಗಳು ಬಳಿಕ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಜನಪ್ರತಿನಿಧಿಗಳನ್ನು ಹಾಗೂ ಸಾರ್ವಜನಿಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪ್ರವಾಸ ಕೈಗೊಳ್ಳುವಂತೆ ನಿರ್ದೇಶನ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಬೆಂಗಳೂರು ವಿಭಾಗದ ಸಭೆಗಳನ್ನು ರಾಜಧಾನಿಯಲ್ಲೇ ನಡೆಸಬಹುದಾಗಿದ್ದರೂ ದಾವಣಗೆರೆ, ಶಿವಮೊಗ್ಗ, ಚಿತ್ರದುರ್ಗ ಹಾಗೂ ತುಮಕೂರು ಜಿಲ್ಲೆಗಳ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ಇಲ್ಲಿಗೆ ಬಂದು ಸಭೆ ನಡೆಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಬರ ಪರಿಸ್ಥಿತಿಯಿಂದ ರಾಜ್ಯದಲ್ಲಿ ಗಂಭೀರ ಪರಿಸ್ಥಿತಿ ಎದುರಾಗಿದ್ದು ರಾಷ್ಟೀಯ ವಿಪತ್ತು ಎಂದು ಘೋಷಿಸಲು ಕೇಂದ್ರ ಸರ್ಕಾರವನ್ನು ಕೋರಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿಂದು ಬರ ಪರಿಶೀಲನೆ ಬಳಿಕ ಮಾತನಾಡಿದ ಅವರು, ಸೂಪರ್ ಎಲ್ನಿನೋ ಪರಿಣಾಮದಿಂದ ರಾಜ್ಯದ ಬಹಳಷ್ಟು ಜಲಾಶಯಗಳು ಡೆಡ್ ಸ್ಟೋರೇಜ್ ತಲುಪಿವೆ. ಬೆಂಗಳೂರು ವಿಭಾಗದ ಜಿಲ್ಲೆಗಳಲ್ಲಿ ಶೇಕಡಾ 37% ಮಳೆಯಾಗಿದೆ ಎಂದು ಹೇಳಿದ್ದಾರೆ. ಬೆಂಗಳೂರು ವಿಭಾಗದ ಜಿಲ್ಲೆಗಳಲ್ಲಿ ಒಟ್ಟು 13.73 ಲಕ್ಷ ಹೆಕ್ಟೇರ್ ಬಿತ್ತನೆಯಾಗಬೇಕಿತ್ತು. ಆದರೆ ಮಳೆಯಾಗದ ಕಾರಣ ಕೇವಲ 1.74 ಲಕ್ಷ ಹೆಕ್ಟೇರ್ನಷ್ಟು ಮಾತ್ರ ಬಿತ್ತನೆಯಾಗಿರುವುದು ರಾಜ್ಯದಲ್ಲಿ ಭೀಕರ ಬರಪರಿಸ್ಥಿತಿಯನ್ನು ಬಿಂಬಿಸುತ್ತದೆ. ರಾಜ್ಯದ ಕೆರೆಗಳಲ್ಲಿಯೂ ಅಂತರ್ಜಲ ಕುಸಿದಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಆಯಾ ಶಾಸಕರು ಜಿಲ್ಲಾ ಹಾಗೂ ತಾಲೂಕು ಮಟ್ಟದಲ್ಲಿ ಟಾಸ್ಕ್ ಫೋರ್ಸ್ ಸಭೆ ನಡೆಸಿ ಪರಿಸ್ಥಿತಿಯ ಪರಾಮರ್ಶೆ ನಡೆಸಿ ಜನರಿಗೆ ಯಾವುದೇ ಕಾರಣಕ್ಕೂ ಕುಡಿಯುವ ನೀರು ಪೂರೈಕೆಯಲ್ಲಿ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಸೂಚನೆ ನೀಡಿದ್ದಾರೆ. ನ್ಯಾನೋ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ದೇಶದ ಅತಿದೊಡ್ಡ ಹಾಗೂ ಸಮಗ್ರ ಸ್ವರೂಪದ ಅಂತಾರಾಷ್ಟೀಯ ಸಮ್ಮೇಳನ ಮತ್ತು ವಸ್ತು ಪ್ರದರ್ಶನವಾಗಿರುವ ಬೆಂಗಳೂರು ಇಂಡಿಯಾ ನ್ಯಾನೋ ಸಮಾವೇಶದ 14ನೇ ಆವೃತ್ತಿಯು ಆಗಸ್ಟ್ 3-5 ಬೆಂಗಳೂರಿನಲ್ಲಿ ನಡೆಯಲಿದೆ. ವಿಧಾನಸೌಧದಲ್ಲಿ ನಡೆದ ಸಮಾವೇಶದ ಪೂರ್ವಭಾವಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ವಿದ್ಯುನ್ಮಾನ ಹಾಗೂ ಮಾಹಿತಿ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ, ನ್ಯಾನೋ ತಂತ್ರಜ್ಞಾನದ ಸಂಶೋಧನೆ ಹಾಗೂ ವಾಣಿಜ್ಯೀಕರಣದ ಅತ್ಯಂತ ಭರವಸೆಯ 3 ಪ್ರಮುಖ ಕ್ಷೇತ್ರಗಳಾದ ಸೆಮಿಕಂಡಕ್ಟರ್, ಕೃಷಿ ಮತ್ತು ಆರೋಗ್ಯ, ಇಂಧನ ಮತ್ತು ಪರಿಸರ ಕ್ಷೇತ್ರಗಳಲ್ಲಿ ನ್ಯಾನೋ ತಂತ್ರಜ್ಞಾನ ಎಂಬ ವಿಷಯಗಳ ಮೇಲೆ ಗಮನ ಹರಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಸಮಾವೇಶವು ನ್ಯಾನೋ ವಿಜ್ಞಾನವನ್ನು ಉತ್ತೇಜಿಸಿ ಸಂಶೋಧನೆಗಳನ್ನು ವಾಸ್ತವ ಜಗತ್ತಿನಲ್ಲಿ ಉಪಯೋಗವಾಗುವ ತಂತ್ರಜ್ಞಾನಗಳಾಗಿ ರೂಪಿಸುವ ದೇಶದ ಅತ್ಯಂತ ಮಹತ್ವದ ವೇದಿಕೆಗಳಲ್ಲಿ ಒಂದಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಯುವ ಸಂಶೋಧಕರು ಹಾಗೂ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವುದು ಈ ಸಮಾವೇಶದ ಪ್ರಮುಖ ಆದ್ಯತೆಯಾಗಿದೆ ಎಂದು ತಿಳಿಸಿದ್ದಾರೆ. ಸಮಾವೇಶದಲ್ಲಿ 26 ಸಭೆಗಳು, 1,000 ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಅವರು ರಾಜೀನಾಮೆ ಪತ್ರ ಸಲ್ಲಿಸಿದ್ದಾರೆ. ಕಳೆದ 10 ವಿದ್ಯಾರ್ಥಿಗಳ ಪ್ರತಿಭಟನೆಯಿಂದ ತಮಗೆ ನೋವಾಗಿದೆ ಎಂದು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನ್ ತಿಳಿಸಿದ್ದಾರೆ. ಇದು ತಮಗೆ ಪ್ರತಿಷ್ಠೆಯ ವಿಷಯವಲ್ಲ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ಮಾರ್ಗದರ್ಶನ, ನಂಬಿಕೆ ಮತ್ತು ನಿರಂತರ ಬೆಂಬಲಕ್ಕಾಗಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ದೇಶವು ಒಗ್ಗಟ್ಟಿನಿಂದ ಇರಬೇಕು. ದೇಶದ ವಿದ್ಯಾರ್ಥಿಗಳು ಕಾನೂನು ಸಂಕಷ್ಟದಲ್ಲಿ ಸಿಲುಕಿಕೊಳ್ಳದೆ ತಮ್ಮ ಅಧ್ಯಯನ ಮತ್ತು ವೃತ್ತಿ ಜೀವನದ ಮೇಲೆ ಗಮನ ಹರಿಸಬೇಕು ಎಂಬ ಕಾರಣಕ್ಕಾಗಿ ಪ್ರಧಾನಿಯವರಿಗೆ ರಾಜೀನಾಮೆ ಸಲ್ಲಿಸಿರುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೊಡಗು ಜಿಲ್ಲೆಯ ಹಾರಂಗಿ ಜಲಾಶಯ ಭರ್ತಿಯಾದ ಹಿನ್ನೆಲೆಯಲ್ಲಿ ಇಂದು 4 ಕ್ರೆಸ್ಟ್ ಗೇಟ್ಗಳ ಮೂಲಕ ನದಿಗೆ ನೀರು ಹರಿಬಿಡಲಾಯಿತು. ವಾಡಿಕೆಯಂತೆ ಜಲಾಶಯದ ಕ್ರೆಸ್ಟ್ ಗೇಟ್ಗಳಿಗೆ ಸಾಂಪ್ರದಾಯಿಕ ಪೂಜೆ ನೆರವೇರಿಸಿದ ಬಳಿಕ ನೀರು ಹರಿಸಲಾಯಿತು. ಕಾವೇರಿ ಜಲಾನಯನ ವ್ಯಾಪ್ತಿಯ 4 ಪ್ರಮುಖ ಅಣೆಕಟ್ಟೆಗಳಾದ ಕಬಿನಿ, ಹೇಮಾವತಿ, ಕೆಆರ್ಎಸ್, ಹಾರಂಗಿ ಅಣೆಕಟ್ಟೆಗಳ ಪೈಕಿ ಮಳೆ ಕೊರತೆ ನಡುವೆಯೂ ಪ್ರಥಮವಾಗಿ ಭರ್ತಿಯಾದ ಹಾರಂಗಿಯಿಂದ 4,000 ಕ್ಯೂಸೆಕ್ ನೀರು ನದಿಗೆ ಬಿಡಲಾಗಿದೆ. ಹಾರಂಗಿ ಜಲಾಶಯದಲ್ಲಿ 2,589 ಕ್ಯೂಸೆಕ್ ನೀರು ಶೇಖರಣಾ ಸಾಮರ್ಥ್ಯವಿದೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಿಗ್ಗೆ 11 ಗಂಟೆಗೆ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 136ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬೆಂಗಳೂರಿನ ರಾಮೋಹಳ್ಳಿ ಗೇಟ್ನಲ್ಲಿಂದು ಕೆಂಗೇರಿ ಹೆಜ್ಜಾಲ ರೈಲು ನಿಲ್ದಾಣಗಳ ನಡುವೆ ಲೆವೆಲ್ ಕ್ರಾಸಿಂಗ್ ಗೇಟ್ 16 ಬದಲಾಗಿ ನಿರ್ಮಿಸಿದ ನೂತನ ರಸ್ತೆ ಕೆಳಸೇತುವೆ ರಸ್ತೆಯನ್ನು ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಲೋಕಾರ್ಪಣೆಗೊಳಿಸಿದರು. ಬಳಿಕ ಮಾತನಾಡಿದ ಅವರು, ಸುಗಮ ಸಂಚಾರಕ್ಕೆ ಅನುಕೂಲ ಕಲ್ಪಿಸುವ ಈ ಕೆಳಸೇತುವೆಯು ಈ ಭಾಗದ ಜನರ ಬಹುದಿನಗಳ ಬೇಡಿಕೆಯಾಗಿತ್ತು. 100% ಕೇಂದ್ರ ಸರ್ಕಾರದ ಅನುದಾನದಲ್ಲಿ ಈ ಕಾಮಗಾರಿಯನ್ನು ಕೈಗೆತ್ತಿಕೊಂಡು ಕೇವಲ 8 ತಿಂಗಳುಗಳಲ್ಲಿ ಪೂರ್ಣಗೊಳಿಸಿ ಉದ್ಘಾಟನೆ ನೆರವೇರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸೇರಿದಂತೆ ಹಿರಿಯ ರೈಲ್ವೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬೆಂಗಳೂರಿನ ಕೆಆರ್ ಪುರಂನಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ವರೆಗಿನ ಹೊರ ವರ್ತುಲ ರಸ್ತೆಯನ್ನು ಆಮೂಲಾಗ್ರವಾಗಿ ಮೇಲ್ದರ್ಜೆಗೇರಿಸಲು ರಾಜ್ಯ ಸರ್ಕಾರ 450 ಕೋಟಿ ರೂಪಾಯಿ ಅನುದಾನ ಮೀಸಲಿಟ್ಟಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಭೈರೇಗೌಡ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಐಟಿ ಪಾರ್ಕ್ ಮಾಲೀಕರು, ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಸ್ಥಳೀಯರ ಜೊತೆ ಸಮಾಲೋಚನೆ ಸಭೆ ನಡೆಸಿದ ಬಳಿಕ ಮಾಧ್ಯಮ ಪ್ರಕಟಣೆ ಹೊರಡಿಸಿರುವ ಅವರು, ಜಂಕ್ಷನ್ಗಳಲ್ಲಿ ಉಂಟಾಗುತ್ತಿರುವ ಅಪಾರ ಸಂಚಾರ ದಟ್ಟಣೆಯನ್ನು ನಿಯಂತ್ರಿಸಲು ವೈಜ್ಞಾನಿಕ ಮಾದರಿಯ ಬದಲಾವಣೆಗಳನ್ನು ತರಲಾಗುತ್ತಿದೆ ಎಂದು ಹೇಳಿದ್ದಾರೆ. ಹೊರ ವರ್ತುಲ ರಸ್ತೆ ವ್ಯಾಪ್ತಿಯ ಐಟಿ ಕಂಪನಿಗಳು, ಟೆಕ್ ಪಾರ್ಕ್ಗಳು ತಮ್ಮ ಅನುಭವ ಹಾಗೂ ಸಲಹೆಗಳನ್ನು ಸರ್ಕಾರದೊಂದಿಗೆ ಹಂಚಿಕೊಳ್ಳುವ ಮೂಲಕ ರಸ್ತೆ ಹಾಗೂ ಸಾರ್ವಜನಿಕ ಮೂಲಸೌಕರ್ಯ ಅಭಿವೃದ್ಧಿಗೆ ಸಹಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳು ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಿದ್ದು, ಇಲ್ಲಿನ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸ ಮಾಡಲು ಇತರೆ ಜಿಲ್ಲೆಗಳಿಂದಲೂ ವಿದ್ಯಾರ್ಥಿಗಳು ಆಗಮಿಸುತ್ತಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಹವಾಮಾನ ಇಲಾಖೆಯು ವಾಸ್ತವಿಕ ಸ್ಥಿತಿಯನ್ನು ಅರಿಯದೆ ನೀಡುತ್ತಿರುವ ಅವೈಜ್ಞಾನಿಕ ವರದಿಗಳಿಂದ ಶೈಕ್ಷಣಿಕ ವಲಯಕ್ಕೆ ತೊಂದರೆಯಾಗುತ್ತಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಎಸ್ಎಲ್ ಭೋಜೇಗೌಡ ಕಳವಳ ವ್ಯಕ್ತಪಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕುಡಿಯುವ ನೀರು, ಜಾನುವಾರುಗಳಿಗೆ ಮೇವು, ಸಾರ್ವಜನಿಕರ ಆರೋಗ್ಯಕ್ಕೆ ಆದ್ಯತೆ ನೀಡುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ನ್ಯಾನೋ ತಂತ್ರಜ್ಞಾನಕ್ಕೆ ಉತ್ತೇಜನ, 3-5 ಬೆಂಗಳೂರು ಇಂಡಿಯಾ ನ್ಯಾನೋ ಸಮಾವೇಶ. ನೀಟ್ ವಿವಾದ, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಹಾರಂಗಿ ಜಲಾಶಯ ಭರ್ತಿಯಾದ ಹಿನ್ನೆಲೆ 4,000 ಕ್ಯೂಸೆಕ್ ನೀರು ನದಿಗೆ ಬಿಡುಗಡೆ. ಮನ್ ಕಿ ಬಾತ್ನ 136ನೇ ಆವೃತ್ತಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35

ಸಮಯ ಆಗಿದೆ 6:50. ನೀವು ಟ್ಯೂನ್ ಮಾಡಿರೋದು FM ರೇನ್ಬೋ ಕನ್ನಡ ಕಾಮನಬಿಲ್ಲು. ಸನ್ಸೆಟ್ ಸುರಭಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂತೀರಾ? ಬಾಲ್ಯದ ನೆನಪುಗಳ ಜೊತೆ ಒಂದು ಸುತ್ತ ಸುತ್ತೋಣ. ಏನು? ಸ್ನೇಹಿತರೆ, ಹೇಳ್ತಾರಲ್ಲ ವಯಸ್ಸು ಹೆಚ್ಚಾಗತ್ತೆ, ಆದರೆ ಮನಸ್ಸು ಯಾವತ್ತೂ ಬಾಲ್ಯದಲ್ಲೇ ಇರುತ್ತೆ. ಎಷ್ಟೇ ದೊಡ್ಡವರಾದರೂ, ಎಷ್ಟೇ ಜವಾಬ್ದಾರಿಗಳು ಬಂದರೂ, ಕೆಲವೊಮ್ಮೆ ಒಂದು ಹಾಡು ಕೇಳಿದ್ರೆ, ಒಂದು ಹಳೆ ಫೋಟೋ ನೋಡಿದ್ರೆ, ಅಥವಾ ಶಾಲೆ ಮುಂದೆ ಹೋದರೆ ಮನಸ್ಸು ನೇರವಾಗಿ ಬಾಲ್ಯದ ನೆನಪುಗಳಿಗೆ ಓಡೋಗತ್ತೆ. ಆ ದಿನಗಳಲ್ಲಿ ನಮ್ಮ ಹತ್ರ ದುಬಾರಿ ಆಟಿಕೆಗಳಿರಲಿಲ್ಲ, ಆದರೆ ಖುಷಿ ತುಂಬ ಇತ್ತು. ಮೊಬೈಲ್ ಇರಲಿಲ್ಲ, ಆದರೆ ಸ್ನೇಹಿತರು ಮನೆ ಬಾಗಿಲಿಗೆ ಬಂದು ಆಟ ಆಡೋಣ ಬಾ ಅಂತ ಕರೀತಾ ಇದ್ರು. ಸಂಜೆ ಆದರೆ ಮನೆಗೆ ಬರೋಕೆ ಅಮ್ಮನ ಕೂಗು ಕೇಳಿಸ್ತಾ ಇತ್ತು. ಮಳೆ ಆದರೆ ನೆನೆಯೋದೇ ಖುಷಿ. ಬೇಸಿಗೆ ರಜೆ ಬಂತು ಅಂದರೆ ಅಜ್ಜಿ ಮನೆಗೆ ಹೋಗೋದೇ ಸಂಭ್ರಮ. ಇವತ್ತಿನ ನಮ್ಮ ಮಾತುಕತೆ ಬಾಲ್ಯದ ನೆನಪುಗಳ ಸುತ್ತ ಸಾಗತ್ತೆ. ನಿಮ್ಮ ಬಾಲ್ಯದ ನೆಚ್ಚಿನ ಆಟ ಯಾವುದು ಅಂತ ನಮಗೆ ಮೆಸೇಜ್ ಮಾಡಿ ನಮ್ಮ ವಾಟ್ಸಪ್ ಸಂಖ್ಯೆ 9480901013.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆಯ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.

ಸಂಸತ್ ಸುರಭಿ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ನಮ್ಮ ಬಾಲ್ಯದಲ್ಲಿ, ಬಾಲ್ಯದಲ್ಲಿ ನಮ್ಮ ನೆಚ್ಚಿನ ಆಟದ ಬಗ್ಗೆ ಮಾತಾಡ್ತಾ ಇದ್ವಿ. ಯಾರೆಲ್ಲ ಮೆಸೇಜ್ ಮಾಡಿದ್ದಾರೆ ಅಂತ ಅಂದರೆ, ತ್ಯಾಗರಾಜ್ ಅಂಬಿಕಾ, ನಿಶ್ಚಿಕ್ ನಾಯಕ್ ಅರ್ಜುನ್ ನಾಯಕ್ ಅವರು, ಹಾಗೆ ಸವಿತಾಬಾಯಿ ಅವರು ಚಿತ್ರದುರ್ಗದಿಂದ ಮೆಸೇಜ್ ಮಾಡಿದ್ದಾರೆ. ಅವರಿಗೆ ಚಿಕ್ಕ ವಯಸ್ಸಿಂದ ಕ್ರಿಕೆಟ್ ಮತ್ತು ಗುರಿಚಂಡು ಆಟ ಅಂದರೆ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸಾಯಿ ತನಯ್ಯ ಅವರು ಕೂಡ ಮೆಸೇಜ್ ಮಾಡಿದ್ದಾರೆ. ನಿಮ್ಮಿಷ್ಟದ, ನಿಮ್ಮ ನೆಚ್ಚಿನ ಬಾಲ್ಯದ ಆಟ ಯಾವುದು, ಅಥವಾ ಶಾಲೆಯಲ್ಲಿ ಮಾಡಿದ ಒಂದು ಮೋಜಿನ ಘಟನೆ ಯಾವುದು, ಅಥವಾ ಅಮ್ಮ ಅಥವಾ ಅಜ್ಜಿ ಮಾಡ್ತಿದ್ದ ಯಾವ ತಿಂಡಿ ನಿಮಗೆ ನೆನಪಾಗತ್ತೆ, ಇಂತಹ ಮೆಸೇಜ್ಗಳನ್ನ ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9480901013.

ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ವಿ ನಾವು, ಬಾಲ್ಯದ ಬಗ್ಗೆ ಮಾತಾಡ್ತಾ ಸಾಗ್ತಾ ಇದ್ವಿ. ನನಗೆ ಇವತ್ತಿಗೂ ನೆನಪಿದೆ, ಹೊಸ ಪುಸ್ತಕಗಳಿಗೆ ಕವರ್ ಹಾಕೋದು, ಹೊಸ ಶಾಲಾ ಬ್ಯಾಗ್ ವಾಸನೆ, ಅಥವಾ ಮಳೆ ಬಂದರೆ ಪೇಪರ್ ದೋಣಿ ಮಾಡೋದು, ಐಸ್ ಕ್ಯಾಂಡಿ ತಿನ್ನೋದು, ಸಂಜೆ ಆದರೆ ಬೀದಿ ತುಂಬ ಮಕ್ಕಳ ಆಟ. ಈಗಿನ ಮಕ್ಕಳಿಗೆ ಬೇರೆ ರೀತಿ ಬಾಲ್ಯ ಇದೆ, ನಮಗೆ ಬೇರೆ ರೀತಿ ಬಾಲ್ಯ ಇತ್ತು. ಆದರೆ ಒಂದು ವಿಷಯ ಮಾತ್ರ ಒಂದೇ, ಏನೇಳಿ, ಬಾಲ್ಯ ಅಂದರೆ ಮುಗ್ಧತೆ ಮತ್ತು ಸಂತೋಷ. ಹರೀಶ್ ಮಲ್ಲೇಶ್ವರ ಅವರು ಮೆಸೇಜ್ ಮಾಡಿದ್ದಾರೆ. ಅವರು ಬೋರ್ಡ್ ಹೆಚ್ಚಾಗಿ ಆಡಿ ಆಡಿ ಕಾಯಿನ್ಸ್ ಸ್ಟ್ರೈಕರ್ಸ್ಗಳೆಲ್ಲ ಸವೆದು ಬೋರ್ಡ್ ಮುರಿದು ಹಾಕಿದ್ದೀವಿ, ಮತ್ತು ಸೈಕಲ್ ಓಡಿಸೋ ಆಸೆ ಸೈಕಲಲ್ಲಿ ಬೆಂಗಳೂರೆಲ್ಲ ಸುತ್ತಿದ್ದೀವಿ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇನ್ನೊಬ್ಬರು, ನಮ್ಮಮ್ಮ ಮಾಡೋ ನಾನ್ ವೆಜ್ ಅಡುಗೆ ತುಂಬ ಇಷ್ಟ, ಅದನ್ನು ಮತ್ತು ಚಪಾತಿ ತುಪ್ಪ ಸಕ್ಕರೆ ರೋಲ್ ಮಾಡಿಕೊಡ್ತಾ ಇದ್ರು, ಅದನ್ನು ತುಂಬ ತಿಂತಾ ಇದ್ವಿ, ಅದನ್ನು ನೆನಪಿಸ್ಕೋತೀನಿ ಅಂತ ಹೇಳ್ತಾ ಇದ್ದಾರೆ. ಚಿತ್ರದುರ್ಗದಿಂದ ಶ್ರುತಿ ಅವರು ಮತ್ತು ಸಾಯಿ ತನಯ್ಯ ಅವರು. ಮತ್ತಷ್ಟು ಬಾಲ್ಯದ ಬಗ್ಗೆ ಮಾತಾಡ್ತಾ ಸಾಗೋಣ ಇಂಪಾದ ಗೀತೆಗಳ ನಂತರ.

ಸ್ನೇಹಿತರೆ, ಸಮಯ ಆಗಿದೆ 7:33:55. ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಾವು ಇದುವರೆಗೆ ಬಾಲ್ಯದ ನೆನಪುಗಳ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಬಾಲ್ಯ ಮತ್ತೆ ಸಿಗೋದಿಲ್ಲ, ಅದರ ಬಾಲ್ಯ ಆದರೆ ಬಾಲ್ಯದ ನೆನಪುಗಳು ಮಾತ್ರ ನಮ್ಮ ಮನಸ್ಸನ್ನ ಯಾವಾಗ್ಲೂ ಯೌವನವಾಗಿರಿಸ್ತವೆ. ಇವತ್ತು ವೀಕೆಂಡ್ ಮನೆಯಲ್ಲೇ ಇದ್ದೀರಾ ಅಲ್ವಾ? ಒಂದು ಹಳೇ ಫೋಟೋ ನೋಡಿ, ಒಬ್ಬ ಬಾಲ್ಯದ ಸ್ನೇಹಿತರಿಗೆ ಕರೆ ಮಾಡಿ, ಅಥವಾ ನಿಮ್ಮ ಮಕ್ಕಳ ಜೊತೆ 10 ನಿಮಿಷ ಆಟ ಆಡಿ. ಯಾಕಂದ್ರೆ ನೆನಪುಗಳು ಹಳೆಯದಾಗ್ಬೋದು, ಆದರೆ ಅವು ಕೊಡೋ ಸಂತೋಷ ಯಾವತ್ತೂ ಹೊಸದೇ. ಇನ್ನಷ್ಟು ಸುಂದರ ಮಾತುಗಳ ಜೊತೆ ಮತ್ತೆ ಭೇಟಿಯಾಗ್ತೀನಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ಭವ್ಯ ಗಿರೀಶ್. ಸನ್ಸೆಟ್ ಸುರಭಿ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಈಗ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳನ್ನ ಕೇಳುವಿರಿ.

ಸಚಿವ ಸ್ಥಾನಕ್ಕೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸ್ಥಾನ ಪಡೆದ ಸಾರನಾಥ್. ಮನ್ ಕಿ ಬಾತ್ 136ನೇ ಆವೃತ್ತಿಯಲ್ಲಿ ನಾಳೆ ಭಾರತೀಯರನ್ನುದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಟಿ20 ಕ್ರಿಕೆಟ್, ಜಿಂಬಾಬ್ವೆ ತಂಡಕ್ಕೆ 220 ರನ್ಗಳ ಗುರಿ ನೀಡಿದ ಭಾರತ. ವಾರ್ತೆಗಳ ವಿವರ. ವಿದೇಶಗಳಲ್ಲಿ ವಾಸಿಸುವ ಭಾರತೀಯರು ತಮ್ಮ ಮಾತೃಭೂಮಿಯೊಂದಿಗೆ ಆಳವಾದ ಸಂಪರ್ಕ ಹೊಂದಿದ್ದಾರೆ ಹಾಗೂ ಅವರ ಸಾಧನೆಗಳು ಮತ್ತು ಸಮರ್ಪಣೆಯ ಮೂಲಕ ಪ್ರತಿಯೊಬ್ಬ ಭಾರತೀಯರನ್ನು ಹೆಮ್ಮೆ ಪಡುವಂತೆ ಮಾಡುತ್ತಿದ್ದಾರೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ರೊಮೇನಿಯಾದ ಬುಕಾರೆಸ್ಟ್ನಲ್ಲಿ ಭಾರತೀಯ ಸಮುದಾಯ ಉದ್ದೇಶಿಸಿ ಮಾತನಾಡಿದ ಅವರು, ರೊಮೇನಿಯಾ ಅಧ್ಯಕ್ಷ ನಿಕೋಸೋರ್ ಡಾನ್ ಮತ್ತು ಇತರ ನಾಯಕರೊಂದಿಗಿನ ತಮ್ಮ ಸಂವಹನವು ದ್ವಿಪಕ್ಷೀಯ ಸಂಬಂಧಗಳನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುವ ಬಲವಾದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದರು. ಭಾರತ ಮತ್ತು ರೊಮೇನಿಯಾ ನಡುವಿನ ಸಹಕಾರವು ವ್ಯಾಪಾರ, ರಕ್ಷಣೆ, ನವೀಕರಿಸಬಹುದಾದ ಇಂಧನ, ಡಿಜಿಟಲ್ ತಂತ್ರಜ್ಞಾನ, ಶಿಕ್ಷಣ, ಸಂಶೋಧನೆ, ಆರೋಗ್ಯ ರಕ್ಷಣೆ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ, ನಾವೀನ್ಯತೆ ಸೇರಿದಂತೆ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳಲ್ಲಿ ವಿಸ್ತರಿಸಿದೆ ಎಂದು ಅವರು ತಿಳಿಸಿದರು. ಭಾರತ ಐರೋಪ್ಯ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಉಲ್ಲೇಖಿಸಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು, ಇದರ ಆರಂಭಿಕ ಅನುಷ್ಠಾನವು ರೊಮೇನಿಯಾ ಮತ್ತು ಇತರ ಐರೋಪ್ಯ ಒಕ್ಕೂಟದ ಸದಸ್ಯ ರಾಷ್ಟ್ರಗಳೊಂದಿಗೆ ವ್ಯಾಪಾರ ಮತ್ತು ಹೂಡಿಕೆಗೆ ಹೊಸ ಮಾರ್ಗಗಳನ್ನು

0: ತೆರೆಯುತ್ತದೆ ಎಂದು ಹೇಳಿದರು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಇಂದು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದಾರೆ. ಕಳೆದ 10 ದಿನಗಳಿಂದ ವಿದ್ಯಾರ್ಥಿಗಳ ಪ್ರತಿಭಟನೆಯ ನಂತರದ ಪರಿಸ್ಥಿತಿಯಿಂದ ತಮಗೆ ನೋವಾಗಿದೆ, ಇದು ತಮಗೆ ಪ್ರತಿಷ್ಠೆಯ ವಿಷಯವಲ್ಲ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಧರ್ಮೇಂದ್ರ ಪ್ರಧಾನ್ ಹೇಳಿದ್ದಾರೆ. ನವದೆಹಲಿಯ ಜಂತರ್ ಮಂತರ್ನಲ್ಲಿನ ಪರಿಸ್ಥಿತಿಯನ್ನು ಪರಿಗಣಿಸಿ ರಾಷ್ಟ್ರ ವಿರೋಧಿ ಶಕ್ತಿಗಳು ಅದನ್ನು ಬಳಸಿಕೊಳ್ಳದಂತೆ ತಡೆಯುವ ಜೊತೆಗೆ ಒಬ್ಬ ವಿದ್ಯಾರ್ಥಿಯ ಭವಿಷ್ಯವು ಕಾನೂನು ಸಂಕೀರ್ಣತೆಗಳಲ್ಲಿ ಸಿಲುಕಿಕೊಳ್ಳದಂತೆ ನೋಡಿಕೊಳ್ಳುವ ಉದ್ದೇಶದಿಂದ ಪ್ರಧಾನಿಗೆ ರಾಜೀನಾಮೆ ನೀಡಿದ್ದೇನೆ ಎಂದು ಅವರು ತಿಳಿಸಿದ್ದಾರೆ. ಪ್ರಧಾನಿಯವರ ಮಾರ್ಗದರ್ಶನ, ನಂಬಿಕೆ ಮತ್ತು ನಿರಂತರ ಬೆಂಬಲಕ್ಕಾಗಿ ಕೃತಜ್ಞತೆ ಸಲ್ಲಿಸಿರುವ ಧರ್ಮೇಂದ್ರ ಪ್ರಧಾನ್, ರಾಷ್ಟ್ರ ಸೇವೆಯು ತಮ್ಮ ಜೀವನದ ಅತ್ಯುನ್ನತ ಆದ್ಯತೆಯಾಗಿದೆ ಮತ್ತು ಅದಕ್ಕೆ ಸದಾ ಸಮರ್ಪಿತ ಎಂದು ಹೇಳಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರ ದಶಕದ ಪ್ರಯಾಣವು ಸಾರ್ವಜನಿಕ ಜೀವನ ಮತ್ತು ವಿದ್ಯಾರ್ಥಿಗಳ ಕಲ್ಯಾಣಕ್ಕೆ ಹಾಗೂ ಜೀವಮಾನದ ಬದ್ಧತೆಗೆ ಸಾಕ್ಷಿಯಾಗಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಹೇಳಿದ್ದಾರೆ. ಅವರ ಸಮರ್ಪಿತ ಸೇವೆ, ಸುಧಾರಣೆಗಳಿಗೆ ಬದ್ಧತೆ ಮತ್ತು ಬಲವಾದ ಭಾರತವನ್ನು ನಿರ್ಮಿಸಲು ನೀಡಿದ ಕೊಡುಗೆಗಾಗಿ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಧನ್ಯವಾದ ಅರ್ಪಿಸಿದ್ದಾರೆ. ಭಾರತದ ಶಿಕ್ಷಣ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ಮತ್ತು ಲಕ್ಷಾಂತರ ವಿದ್ಯಾರ್ಥಿಗಳ ಕ್ಷೇಮಕ್ಕಾಗಿ ಧರ್ಮೇಂದ್ರ ಪ್ರಧಾನ್ ಅವರ ಪ್ರಾಮಾಣಿಕ ಪ್ರಯತ್ನಗಳನ್ನು ಸಚಿವ ಕಿರಣ್ ರಿಜಿಜು ಶ್ಲಾಘಿಸಿದ್ದಾರೆ. ಸರ್ಕಾರ ತನ್ನ ಬೇಡಿಕೆಗಳಿಗೆ ಒಪ್ಪಿಕೊಂಡ ಬಳಿಕ ಸಿಜೆಪಿ ತನ್ನ ಪ್ರತಿಭಟನೆಯನ್ನು ಹಿಂತೆಗೆದುಕೊಂಡಿದೆ. ಕೇಂದ್ರ ಸಚಿವರಾದ ಜೆಪಿ ನಡ್ಡಾ ಮತ್ತು ಡಾ ಜಿತೇಂದ್ರ ಸಿಂಗ್ ಇಂದು ಸಿಜೆಪಿ ನಿಯೋಗದೊಂದಿಗೆ ಪರೀಕ್ಷಾ ವ್ಯವಸ್ಥೆಯಲ್ಲಿ ಸುಧಾರಣೆಗಳು ಮತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ತಡೆಗಟ್ಟುವ ಕ್ರಮಗಳ ಬೇಡಿಕೆಗಳ ಮೇಲೆ ಕೇಂದ್ರೀಕರಿಸುವ 3ನೇ ಸುತ್ತಿನ ಚರ್ಚೆ ನಡೆಸಿದರು. ನಂತರ ನವದೆಹಲಿಯಲ್ಲಿ ಸಿಜೆಪಿ ನಿಯೋಗದೊಂದಿಗೆ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಚಿವ ಜೆಪಿ ನಡ್ಡಾ, ಸಭೆಯಲ್ಲಿ ಪ್ರತಿಭಟನಾಕಾರರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳಬಾರದು ಮತ್ತು ಅವರ ವಿರುದ್ಧ ಯಾವುದೇ ಎಫ್ಐಆರ್ಗಳನ್ನು ದಾಖಲಿಸಬಾರದು ಎಂಬ ಸಿಜೆಪಿಯ ಬೇಡಿಕೆಗಳನ್ನು ಸರ್ಕಾರ ಮಾನ್ಯ ಮಾಡಿದೆ ಎಂದು ಹೇಳಿದರು. ಯಾವುದೇ ಎಫ್ಐಆರ್ ದಾಖಲಾಗಿದ್ದರೆ ಅದನ್ನು ಹಿಂಪಡೆಯಲಾಗುತ್ತದೆ ಮತ್ತು ಎಫ್ಐಆರ್ಗಳ ಪ್ರತಿಗಳನ್ನು ಸಹ ಒದಗಿಸಲಾಗುತ್ತದೆ ಎಂದು ಸರ್ಕಾರ ಒಪ್ಪಿಕೊಂಡಿದೆ. ಆತ್ಮಹತ್ಯೆ ಮಾಡಿಕೊಂಡವರಿಗೆ ಪರಿಹಾರದ ವಿಷಯದ ಬಗ್ಗೆ ಸರ್ಕಾರ ಸಂಪೂರ್ಣ ಸಹಾನುಭೂತಿಯನ್ನು ಹೊಂದಿದೆ. ನಿಯಮಗಳಿಗೆ ಅನುಸಾರವಾಗಿ ಗರಿಷ್ಠ ಪರಿಹಾರವನ್ನು ಒದಗಿಸುವುದನ್ನು ಸರ್ಕಾರ ಖಚಿತಪಡಿಸುತ್ತದೆ ಎಂದು ಅವರು ತಿಳಿಸಿದರು. ಸಿಜೆಪಿಯ ಮುಖ್ಯ ವಕ್ತಾರ ಸೌರವ್ ದಾಸ್ ಮಾತನಾಡಿ, ಪ್ರತಿಭಟನೆಯನ್ನು ಹಿಂತೆಗೆದುಕೊಳ್ಳುವುದಾಗಿ ಘೋಷಿಸಿದರು. ಪ್ರಾಚೀನ ಬೌದ್ಧ ತಾಣ ಸಾರನಾಥವನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಈ ಕುರಿತು ಪ್ರತಿಕ್ರಿಯಿಸಿರುವ ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್, ಇದನ್ನು ಭಾರತದ ಸಾಂಸ್ಕೃತಿಕ ಪರಂಪರೆಗೆ ನಿರ್ಣಾಯಕ ಕ್ಷಣ ಎಂದು ಶ್ಲಾಘಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು, ಸಾರನಾಥವು ಶಾಂತಿ, ಬುದ್ಧಿವಂತಿಕೆ ಮತ್ತು ಸಹಾನುಭೂತಿಯ ಕಾಲಾತೀತ ದೀಪಸ್ತಂಭವಾಗಿದೆ. ಇದು ಮಾನವೀಯತೆಗೆ ಭಾರತೀಯ ನಾಗರಿಕತೆಯ ಆಳವಾದ ಆಧ್ಯಾತ್ಮಿಕ ಮತ್ತು ತಾತ್ವಿಕ ಕೊಡುಗೆಗಳನ್ನು ಪ್ರತಿಬಿಂಬಿಸುತ್ತದೆ. ಪೀಳಿಗೆಯಿಂದ ಪೀಳಿಗೆಗೆ ಸ್ಫೂರ್ತಿ ನೀಡುವ ವಿಚಾರಗಳ ತೊಟ್ಟಿಲಾಗಿ ರಾಷ್ಟ್ರದ ಶಾಶ್ವತ ಪಾತ್ರವನ್ನು ಈ ಶಾಸನವು ಪುನರುಚ್ಚರಿಸುತ್ತದೆ ಎಂದು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಿಗ್ಗೆ 11:00 ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 136ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಅವರು ಇಂದು ನವದೆಹಲಿಯಲ್ಲಿ ಸಿಂಗಾಪುರದ ಕಾನೂನು ಸಚಿವ ಎಡ್ವಿನ್ ಟಾಂಗ್ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಸಭೆಯಲ್ಲಿ ಭಾರತ ಸಿಂಗಾಪುರ ನಡುವಿನ ಕಾನೂನು ಸಹಕಾರವನ್ನು ಮತ್ತಷ್ಟು ಬಲಪಡಿಸುವುದು ಹಾಗೂ ಸಾಂಸ್ಥಿಕ ಮತ್ತು ನ್ಯಾಯಾಂಗ ಸಹಕಾರವನ್ನು ಇನ್ನಷ್ಟು ವಿಸ್ತರಿಸುವ ಕುರಿತು ಚರ್ಚೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತ ಪರಿವರ್ತನಾತ್ಮಕ ಕಾನೂನು ಸುಧಾರಣೆಗಳನ್ನು ಮುಂದುವರೆಸುವುದರ ಜೊತೆಗೆ ಜಾಗತಿಕ ಮಟ್ಟದಲ್ಲಿ ಕಾನೂನು ಸಹಭಾಗಿತ್ವವನ್ನು ವಿಸ್ತರಿಸುವ ಕಾರ್ಯಕ್ಕೂ ಆದ್ಯತೆ ನೀಡುತ್ತಿದೆ ಎಂದು ಅವರು ಹೇಳಿದ್ದಾರೆ. ಭಾರತೀಯ ಕರಾವಳಿ ರಕ್ಷಣಾ ಪಡೆ ಐಸಿಜಿ ದಮನ್, ದಾದ್ರಾ ಮತ್ತು ನಗರ್ ಹವೇಲಿ ಹಾಗೂ ದಕ್ಷಿಣ ಗುಜರಾತ್ನ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಸಿಲುಕಿದ್ದ 170 ಮಂದಿಯನ್ನು ಯಶಸ್ವಿಯಾಗಿ ರಕ್ಷಿಸಿದೆ. ಈ ತಿಂಗಳ 22ರ ಮಧ್ಯರಾತ್ರಿಯಿಂದ ಇದುವರೆಗೆ 11 ರಕ್ಷಣಾ ಕಾರ್ಯಾಚರಣೆಗಳನ್ನು ನಡೆಸಲಾಗಿದ್ದು ನಿರಂತರ ಮಳೆ, ತೀವ್ರ ಪ್ರವಾಹ ಹಾಗೂ ಅತ್ಯಂತ ಪ್ರತಿಕೂಲ ಹವಾಮಾನ ಪರಿಸ್ಥಿತಿಯ ನಡುವೆಯೂ ಕಾರ್ಯಾಚರಣೆ ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗಿದೆ. ಕಂದಾಯ ಗುಪ್ತಚರ ನಿರ್ದೇಶನಾಲಯ ಡಿಆರ್ಐ ಚಿನ್ನ ಕಳ್ಳಸಾಗಣೆ ಗುಂಪುಗಳ ಮೇಲೆ ತನ್ನ ದಾಳಿಯನ್ನು ತೀವ್ರಗೊಳಿಸಿದೆ. ಕಳ್ಳಸಾಗಣೆ ಮಾಡುತ್ತಿದ್ದ ಒಟ್ಟು 27 ಕಿಲೋಗ್ರಾಂ ತೂಕದ ವಿದೇಶಿ ಮೂಲದ ಚಿನ್ನವನ್ನು ವಶಪಡಿಸಿಕೊಳ್ಳಲಾಗಿದೆ ಮತ್ತು 12 ಜನರನ್ನು ಬಂಧಿಸಲಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ತಿಳಿಸಿದೆ. ಮುಂಬೈನಲ್ಲಿ ಡಿಆರ್ಐ ಅಧಿಕಾರಿಗಳು ಇಥಿಯೋಪಿಯಾದ ಅಡಿಸ್ ಅಬಾಬಾದಿಂದ ಆಗಮಿಸಿದ 3 ಪ್ರಯಾಣಿಕರನ್ನು ಬಂಧಿಸಿದ್ದು ಸುಮಾರು 12 ಕಿಲೋಗ್ರಾಂಗಳಷ್ಟು ತೂಕದ ವಿದೇಶಿ ಮೂಲದ 6 ಚಿನ್ನದ ಇಟ್ಟಿಗೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ವಿಮಾನದ ಹಿಂಭಾಗದ ಶೌಚಾಲಯದ ಸೀಲಿಂಗ್ ಪ್ಯಾನೆಲ್ಗಳ ಒಳಗೆ ಚಿನ್ನವನ್ನು ಮರೆಮಾಡಲಾಗಿತ್ತು. ಮತ್ತೊಂದು ಕಾರ್ಯಾಚರಣೆಯಲ್ಲಿ ಉತ್ತರ ಪ್ರದೇಶದ ಬ್ರಹ್ಮಪುತ್ರ ಮೇಲ್ನಲ್ಲಿ ಸುಮಾರು 5 ಕಿಲೋಗ್ರಾಂಗಳಷ್ಟು ತೂಕದ ವಿದೇಶಿ ಮೂಲದ 42 ಚಿನ್ನದ ಬಿಸ್ಕೆಟ್ಗಳನ್ನು ಕಳ್ಳಸಾಗಣೆ ಮಾಡುತ್ತಿದ್ದಾಗ ಮಹಿಳಾ ಪ್ರಯಾಣಿಕರೊಬ್ಬರನ್ನು ಬಂಧಿಸಲಾಯಿತು. ಬಾಂಗ್ಲಾದೇಶದ ಮೂಲಕ ಭಾರತಕ್ಕೆ ಚಿನ್ನವನ್ನು ಕಳ್ಳಸಾಗಣೆ ಮಾಡಲಾಗಿದೆ ಎಂಬುದನ್ನು ವಿಚಾರಣೆಯ ಸಮಯದಲ್ಲಿ ಮಹಿಳೆ ಒಪ್ಪಿಕೊಂಡಿದ್ದಾರೆ. ಮುಂಬೈ, ಕೋಲ್ಕತ್ತಾ, ಕೊಚ್ಚಿ ಮತ್ತು ಗೌಹಾಟಿಯಲ್ಲಿ ಇದೇ ರೀತಿಯ ಕಾರ್ಯಾಚರಣೆಗಳನ್ನು ನಡೆಸಲಾಗಿದ್ದು 8 ಜನರನ್ನು ಬಂಧಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಜಿಂಬಾಬ್ವೆಯ ಹರಾರೆ ಸ್ಪೋರ್ಟ್ಸ್ ಕ್ಲಬ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಅಂತಾರಾಷ್ಟ್ರೀಯ ಟಿ20 ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿ ಜಿಂಬಾಬ್ವೆ ವಿರುದ್ಧ ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 219 ರನ್ ಗಳಿಸಿದೆ. ಭಾರತದ ಪರ ಇಶಾನ್ ಕಿಶನ್ 81 ರನ್ ಸಿಡಿಸಿದರೆ ತಿಲಕ್ ವರ್ಮಾ 60 ರನ್ ಪೇರಿಸಿದರು. ಗೆಲುವಿನ ಗುರಿ ಬೆನ್ನತ್ತಿರುವ ಜಿಂಬಾಬ್ವೆ ಇತ್ತೀಚಿನ ವರದಿಯಂತೆ 13 ಓವರ್ಗಳಿಗೆ 6 ವಿಕೆಟ್ ನಷ್ಟಕ್ಕೆ 99 ರನ್ ಮಾಡಿ ಆಡುತ್ತಿದೆ. ಕಳೆದ 1 ತಿಂಗಳಿನಲ್ಲಿ ನೆರೆಯ ರಾಷ್ಟ್ರಗಳಾದ ಪಾಕಿಸ್ತಾನ ಮತ್ತು ಇರಾನ್ನಿಂದ ಒಟ್ಟು 14,539 ಅಫ್ಘಾನ್ ನಿರಾಶ್ರಿತ ಕುಟುಂಬಗಳು ದೇಶಕ್ಕೆ ಮರಳಿವೆ ಎಂದು ಅಫ್ಘಾನಿಸ್ತಾನ ಸರ್ಕಾರ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿವಿಧ ಕ್ಷೇತ್ರಗಳಲ್ಲಿ ಭಾರತ ರೊಮೇನಿಯಾ ಸಂಬಂಧ ಮತ್ತಷ್ಟು ಬಲಿಷ್ಠ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಸಚಿವ ಸ್ಥಾನಕ್ಕೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸ್ಥಾನ ಪಡೆದ ಸಾರನಾಥ್. ಮನ್ ಕಿ ಬಾತ್ 136ನೇ ಆವೃತ್ತಿಯಲ್ಲಿ ನಾಳೆ ಭಾರತೀಯರನ್ನುದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಟಿ20 ಕ್ರಿಕೆಟ್ ಜಿಂಬಾಬ್ವೆ ತಂಡಕ್ಕೆ 220 ರನ್ಗಳ ಗುರಿ ನೀಡಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜಪಾನ್, ಲಕ್ಸೆಂಬರ್ಗ್ ಮತ್ತು ಆಸ್ಟ್ರೇಲಿಯಾ ಪ್ರತಿನಿಧಿಗಳೊಂದಿಗೆ ಪ್ರತ್ಯೇಕ ಭೇಟಿ, ವಾಣಿಜ್ಯ ಆರ್ಥಿಕ ಸಹಕಾರ ತಂತ್ರಜ್ಞಾನ ಕುರಿತು ಮಾತುಕತೆ. ಭಾರತೀಯ ನೌಕಾಪಡೆಗೆ ಕಾರವಾರದ ಕದಂಬ ನೌಕಾನೆಲೆಯಲ್ಲಿ ಐಎನ್ಎಸ್ ಮಾಲ್ವಣ್ ಯುದ್ದ ನೌಕೆ ಸೇರ್ಪಡೆ. ಗೂಗಲ್ ಸೇರಿದಂತೆ ಹಲವು ಕಂಪನಿಗಳ ಜೊತೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಶೈಕ್ಷಣಿಕ ಒಪ್ಪಂದ. ವಾಯು ಜಲಮಾಲಿನ್ಯ ನಿಯಂತ್ರಣದಲ್ಲಿ ರಾಜ್ಯದಲ್ಲೇ ದಾವಣಗೆರೆಗೆ ಅಗ್ರಸ್ಥಾನ, ಕೇಂದ್ರ ಸಚಿವಾಲಯ ಮಾಹಿತಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ವಿಧಾನಸೌಧದಲ್ಲಿ ತಮ್ಮನ್ನು ಭೇಟಿಯಾದ ಜಪಾನ್, ಲಕ್ಸೆಂಬರ್ಗ್ ಮತ್ತು ಆಸ್ಟ್ರೇಲಿಯಾ ಪ್ರತಿನಿಧಿಗಳೊಂದಿಗೆ ವಾಣಿಜ್ಯ ಆರ್ಥಿಕ ಸಹಕಾರ ತಂತ್ರಜ್ಞಾನ ಕುರಿತು ಮಾತುಕತೆ ನಡೆಸಿದರು. ಜಪಾನ್ ದೇಶದ ಫುಕುವೋಕದ ಭಾರತದ ಕಾನ್ಸುಲೇಟ್ ಜನರಲ್ ರಾಮ್ಕುಮಾರ್ ಜೊತೆ ಮುಖ್ಯಮಂತ್ರಿ ಅವರು ಉಭಯ ದೇಶಗಳ ಬಲ ಸಂವರ್ಧನೆ ಕುರಿತಂತೆ ಮಾತುಕತೆ ನಡೆಸಿದರು. ವಾಣಿಜ್ಯ, ಬಂಡವಾಳ ಹೂಡಿಕೆ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಹೆಚ್ಚಿನ ಸಹಕಾರಕ್ಕಾಗಿ ಅವಕಾಶ ಕುರಿತಂತೆ ಚರ್ಚೆ ನಡೆಸಲಾಗಿದೆ. ಭಾರತಕ್ಕೆ ಲಕ್ಸೆಂಬರ್ಗ್ನ ಗ್ರ್ಯಾಂಡ್ ಡಚಿಯ ರಾಯಭಾರಿ ಕ್ರಿಶ್ಚಿಯನ್ ಬೀವರ್, ಲಕ್ಸೆಂಬರ್ಗ್ನ ರಾಯಭಾರ ಕಚೇರಿಯ ಕೌನ್ಸಿಲರ್ ಮ್ಯಾಕ್ಸಿಮೆ ವಿಕ್ಟರ್ ಮತ್ತು ಬೆಂಗಳೂರಿನಲ್ಲಿರುವಂತಹ ಲಕ್ಸೆಂಬರ್ಗ್ನ ಗೌರವ ಕೌನ್ಸುಲ್ ಸುರೇಶ್ ವಾಸ್ವಾನಿ ಅವರು ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿದರು. ಲಕ್ಸೆಂಬರ್ಗ್ ಜೊತೆಗಿನ ರಾಜ್ಯದ ಮೈತ್ರಿಯನ್ನು ಬಲಪಡಿಸುವ ಬಗ್ಗೆ ಹಾಗೂ ಆರ್ಥಿಕ ಸಹಕಾರ ಹೆಚ್ಚಿಸುವ ಬಗ್ಗೆ ವಿಚಾರ ವಿನಿಮಯ ನಡೆಸಲಾಯಿತು. ಬೆಂಗಳೂರು ಸ್ಪೇಸ್ ಎಕ್ಸ್ಪೋ 2026 ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಲಕ್ಸೆಂಬರ್ಗ್ ಉಪಪ್ರಧಾನಿ ಕ್ಸೇವಿಯರ್ ಬೆಟಲ್ ಮತ್ತು ವಿದೇಶಾಂಗ ವ್ಯವಹಾರ ಮತ್ತು ವಾಣಿಜ್ಯ ಖಾತೆ ಸಚಿವರು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿಯೂ ಮಾತುಕತೆ ನಡೆಸಲಾಯಿತು. ಬೆಂಗಳೂರಿನಲ್ಲಿರುವಂತಹ

0: ಆಸ್ಟ್ರೇಲಿಯಾ ಕಾನ್ಸುಲ್ ಜನರಲ್ನ ಹಿಲರಿ ಮ್ಯಾಕ್ ಗೇಚಿ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಅವರನ್ನು ಭೇಟಿ ಮಾಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಮತ್ತು ಆಸ್ಟ್ರೇಲಿಯಾ ನಡುವಿನ ಸಹಭಾಗಿತ್ವ ಬಲವರ್ಧನೆ ಬಗ್ಗೆ ಚರ್ಚೆ ನಡೆಸಲಾಯಿತು. ತಂತ್ರಜ್ಞಾನ, ಶಿಕ್ಷಣ ಮತ್ತು ಜನರ ನಡುವಿನ ಸೌಹಾರ್ದ ಸಂಬಂಧ ವಿಕೇಂದ್ರೀಕರಿಸಿ ಮಾತುಕತೆ ನಡೆಸಲಾಯಿತು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಭಾರತೀಯ ನೌಕಾಪಡೆಗೆ ಐಎನ್ಎಸ್ ಮಾಲ್ವಣ್ ಯುದ್ದ ನೌಕೆಯನ್ನು ಕಾರವಾರದ ಐಎನ್ಎಸ್ ಕದಂಬ ನೌಕಾನೆಲೆಯಲ್ಲಿ ಅಧಿಕೃತವಾಗಿ ಸೇರ್ಪಡೆಗೊಳಿಸಲಾಗಿದೆ. ಈ ವೇಳೆ ಮಾತನಾಡಿದ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್, ಇದರಿಂದ ದೇಶದ ಕರಾವಳಿ ರಕ್ಷಣಾ ಸಾಮರ್ಥ್ಯ ಮತ್ತಷ್ಟು ಬಲಗೊಳ್ಳಲಿದೆ ಎಂದು ತಿಳಿಸಿದ್ದಾರೆ. ಇದು ಭಾರತೀಯ ನೌಕಾಪಡೆಯ ಸಾಮರ್ಥ್ಯವನ್ನು ಮತ್ತಷ್ಟು ವೃದ್ಧಿಸುವ ಮಹತ್ವದ ಹೆಜ್ಜೆಯಾಗಿದೆ. ಐಎನ್ಎಸ್ ಮಾಲ್ವಣ್ ಸೇರ್ಪಡೆಯೊಂದಿಗೆ ಭಾರತೀಯ ನೌಕಾಪಡೆಯ ಕರಾವಳಿ ಕಣ್ಗಾವಲು, ಜಲಾಂತರ್ಗಾಮಿ ವಿರೋಧಿ ಕಾರ್ಯಾಚರಣೆ ಹಾಗೂ ಸಮುದ್ರ ಭದ್ರತಾ ಸಾಮರ್ಥ್ಯ ಮತ್ತಷ್ಟು ಬಲಿಷ್ಠವಾಗಲಿದೆ. ಸ್ವದೇಶಿ ಯುದ್ದ ನೌಕೆ ನಿರ್ಮಾಣ ಕ್ಷೇತ್ರದಲ್ಲಿನ ಭಾರತದ ಸಾಧನೆಗೆ ಮತ್ತೊಂದು ಮಹತ್ವದ ಮೈಲಿಗಲ್ಲಾಗಿದೆ ಎಂದು ತಿಳಿಸಿದ್ದಾರೆ. ರಾಷ್ಟೀಯ ಹಿತಾಸಕ್ತಿಗಳ ರಕ್ಷಣೆಯಲ್ಲಿ ಮೂರು ಸೇನಾಪಡೆಗಳ ನಡುವಿನ ಸಮನ್ವಯ ಮುಂದಿನ ದಿನಗಳಲ್ಲಿ ಮತ್ತಷ್ಟು ವೃದ್ಧಿಯಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
1: According to me, any technology delayed is technology denied. So we all who are in this field of aviation, military sailing or military land war, we have to realize that part, that if things have to happen, they have to happen at a certain pace that we still remain relevant. And I'm very happy that the way our indigenous infrastructure is growing in terms of R&D, in terms of production, there is a big impetus which has been given. I'm not saying we've reached somewhere very close to the target, but we are in the right direction. And as long as one is moving in the right direction, there is hope. I'm sure if we don't waver from this path, if we remain focused on this, this will be a game changer. I must compliment the entire team of shipbuilding for delivering this fine platform to the nation. And also, I must commend the Indian Navy's project trials and acceptance teams for their sustained effort and meticulous oversight, you know, in ensuring the successful induction of so many ships, including this.
0: Karyakmantri Paschima Nauka Commander, Flag Officer, Commanding in Chief, Vice Admiral Sanjay Vatsayan Matanadi, Karavada Nauka Nilayali Motta Modala Barige, Yuddha Nauke Lokarpane Gondide, INS Malwan, Atmanirbhara Bharatakke Ondu Uttama Udaharaneyagide Endu Tilisiddare. ಐಎನ್ಎಸ್ ಮಾಲ್ವಾಡ್ ಯುದ್ದ ನೌಕೆಯ ಕಮಾಂಡರ್ ಚೀಫ್ ಪ್ರವೀಣ್ ಕುಮಾರ್ ತಿವಾರಿ, ಕೊಚ್ಚಿ ಶಿಪ್ ಯಾರ್ಡ್ ಲಿಮಿಟೆಡ್ ವ್ಯವಸ್ಥಾಪಕ ಜೋಸ್ ವಿಜಯ್ ಸೇರಿದಂತೆ ಹಿರಿಯ ನೌಕಾಪಡೆಯ ಅಧಿಕಾರಿಗಳು, ರಕ್ಷಣಾ ಸಚಿವಾಲಯದ ಪ್ರತಿನಿಧಿಗಳು ಹಾಗೂ ರಕ್ಷಣಾ ಉದ್ಯಮ ವಲಯದ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಇತಿಹಾಸದಲ್ಲೇ ಮೊದಲ ಬಾರಿಗೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಕೌಶಲ್ಯ ಪ್ಲೇಸ್ಮೆಂಟ್ ಮತ್ತು ಪ್ರಾಯೋಗಿಕ ಶಿಕ್ಷಣಕ್ಕಾಗಿ ದೇಶದ ಅತ್ಯುನ್ನತ ಸರ್ಚ್ ಎಂಜಿನ್ ಆಗಿರುವ ಗೂಗಲ್ ಸೇರಿದಂತೆ ಹಲವು ಕಂಪನಿಗಳ ಜೊತೆ ಶೈಕ್ಷಣಿಕ ಒಪ್ಪಂದ ಮಾಡಿಕೊಂಡಿದೆ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್ ಹಾಗೂ ಕುಲಸಚಿವ ಪ್ರೊಫೆಸರ್ ಪ್ರಸಾದ್ ಬಿ ರಾಮ್ಪುರೆ ಮತ್ತು ಗೂಗಲ್ ಫಾರ್ ಎಜುಕೇಷನ್ ಇಂಡಿಯಾ ಕಂಪನಿಯ ಮುಖ್ಯಸ್ಥ ಸಂಜಯ್ ಜೈನ್ ಈ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಎಐ ಕೌಶಲ್ಯ, ಬೋಧಕರಿಗೆ ಕೌಶಲ್ಯ ಶಿಕ್ಷಣ, ಕ್ಲೌಡ್ ಕಂಪ್ಯೂಟಿಂಗ್, ಡೇಟಾ ಸೈನ್ಸ್, ಸೈಬರ್ ಸೆಕ್ಯೂರಿಟಿ, ಕೈಗಾರಿಕೆಗಳಿಗೆ ವಿದ್ಯಾರ್ಥಿಗಳನ್ನು ಸಿದ್ದಪಡಿಸುವುದು ಹಾಗೂ ವಿದ್ಯಾರ್ಥಿಗಳಿಗೆ ಉದ್ಯೋಗ ಅವಕಾಶಗಳನ್ನು ಪಡೆಯಲು ತರಬೇತಿ ನೀಡುವ ಉದ್ದೇಶದಿಂದ ಈ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಕ್ವಾಲ್ಕಮ್, ಭಾರತ್ ಸ್ಕಿಲ್ಸ್ ಇನ್ಸ್ಟಿಟ್ಯೂಟ್ ಫೌಂಡೇಶನ್, ಸೀಲ್ ಕಂಪನಿಗಳ ಜೊತೆಯೂ ವಿಟಿಯು ಒಪ್ಪಂದ ಮಾಡಿಕೊಂಡಿದೆ. ಈ ಕುರಿತಂತೆ ಆಕಾಶವಾಣಿ ಜೊತೆ ಮಾಹಿತಿ ಹಂಚಿಕೊಂಡಿರುವ ವಿಟಿಯು ಕುಲಪತಿ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್, ವಿಟಿಯು 250 ಎಂಜಿನಿಯರಿಂಗ್ ಕಾಲೇಜುಗಳನ್ನು ಹೊಂದಿದ್ದು ಇಲ್ಲಿ 300,000 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯದ ಹಿತದೃಷ್ಟಿಯಿಂದ ಈ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಕೃತಕ ಬುದ್ದಿಮತ್ತೆ ಇಂದು ಎಲ್ಲಾ ಕ್ಷೇತ್ರಗಳಿಗೂ ವಿಸ್ತರಿಸಿದ್ದು ವಿದ್ಯಾರ್ಥಿಗಳಿಗೆ ಅನಿವಾರ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಗೂಗಲ್ ಜೊತೆ ಎಐ ಕುರಿತಂತೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಷ್ಟೀಯ ಶುದ್ದ ವಾಯು ಕಾರ್ಯಕ್ರಮ ಎನ್ಸಿಎಪಿ ಅಡಿಯಲ್ಲಿ ವಾಯು ಮಾಲಿನ್ಯ ನಿಯಂತ್ರಣ ಮಾಡುವಲ್ಲಿ ದಾವಣಗೆರೆ ನಗರ ರಾಜ್ಯದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದೆ ಎಂದು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ತಿಳಿಸಿದೆ. ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಅವರು ವಾಯು ಮತ್ತು ಜಲ ಗುಣಮಟ್ಟ ಮೇಲ್ವಿಚಾರಣೆ ಹಾಗೂ ಮಾಲಿನ್ಯ ನಿಯಂತ್ರಣ ಕ್ರಮಗಳ ಕುರಿತು ಸಂಸತ್ತಿನಲ್ಲಿ ಕೇಳಿದ್ದ ಚುಕ್ಕಿ ರಹಿತ ಪ್ರಶ್ನೆಗೆ ಉತ್ತರವಾಗಿ ಕೇಂದ್ರ ಸರ್ಕಾರ ಈ ಮಾಹಿತಿ ನೀಡಿದೆ. ದಾವಣಗೆರೆಯಲ್ಲಿ ಗಾಳಿಯಲ್ಲಿನ ಧೂಳಿನ ಕಣಗಳ ಪ್ರಮಾಣದಲ್ಲಿ ಶೇಕಡ 41% ಇಳಿಕೆಯಾಗಿದೆ. ಇದರೊಂದಿಗೆ ದಾವಣಗೆರೆ ಮತ್ತು ಕಲಬುರಗಿ ನಗರಗಳು ರಾಷ್ಟೀಯ ವಾಯು ಗುಣಮಟ್ಟ ಮಾನದಂಡವನ್ನು ತಲುಪುವಲ್ಲಿ ಯಶಸ್ವಿಯಾಗಿವೆ. ಎನ್ಸಿಎಪಿ ಅಡಿಯಲ್ಲಿ ಇತರ ನಗರಗಳಾದ ಹುಬ್ಬಳ್ಳಿ ಧಾರವಾಡದಲ್ಲಿ ಶೇಕಡ 23% ಹಾಗೂ ಬೆಂಗಳೂರಿನಲ್ಲಿ ಶೇಕಡ 17% ಸುಧಾರಣೆ ಕಂಡುಬಂದಿದೆ ಎಂದು ಸಚಿವಾಲಯ ತಿಳಿಸಿದೆ. ಕಾರ್ಯಕ್ರಮದ ಅನುಷ್ಠಾನಕ್ಕಾಗಿ ಬೆಂಗಳೂರು, ದಾವಣಗೆರೆ, ಕಲಬುರಗಿ ಹಾಗೂ ಹುಬ್ಬಳ್ಳಿ ಧಾರವಾಡ ನಗರಗಳಿಗೆ 2019-20 ಅವಧಿಯಲ್ಲಿ ಒಟ್ಟು 625.94 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಸಿಪಿಸಿಬಿ ಮಾರ್ಗಸೂಚಿಗಳಂತೆ ನಿರಂತರ ತಪಾಸಣೆ ನಡೆಸುತ್ತಿದ್ದು ರಾಜ್ಯದಲ್ಲಿ ಪ್ರಸ್ತುತ 358 ಜಲ ಗುಣಮಟ್ಟ ಹಾಗೂ

0: ನಾಗ್ಪುರ್ ವಾಯು ಗುಣಮಟ್ಟ ಮೇಲ್ವಿಚಾರಣಾ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ. ರಾಜ್ಯದಲ್ಲಿ 2018ರಲ್ಲಿ 17ರಷ್ಟಿದ್ದಂತಹ ಮಾಲಿನ್ಯ ಪೀಡಿತ ನದಿ ವ್ಯಾಪ್ತಿ ಸಂಖ್ಯೆ 2025ರ ವೇಳೆಗೆ 14ಕ್ಕೆ ಇಳಿಕೆಯಾಗಿದೆ. ಅಮೃತ್ 2.0 ಯೋಜನೆಯಡಿ ರಾಜ್ಯದ 159 ಜಲಮೂಲಗಳ ಪುನರುಜ್ಜೀವನಕ್ಕಾಗಿ 520 ಕೋಟಿ 20 ಲಕ್ಷ ರೂಪಾಯಿ ಮಂಜೂರು ಮಾಡಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಭಾರತದ ನೀತಿ ಆಯೋಗ ಅಟಲ್ ಇನೋವೇಷನ್ ಮಿಷನ್ ರಾಷ್ಟಮಟ್ಟದಲ್ಲಿನ ತಳಮಟ್ಟದ ನಾವೀನ್ಯತೆಯ ಕೊಡುಗೆಗಾಗಿ ಕೂಡ ಮಾಡುವಂತಹ 2026ನೇ ಸಾಲಿನ ರಾಷ್ಟಮಟ್ಟದ ಸಾಧಕರ ಗೌರವಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದರಿಯ ಅನುಷಾ ಆಚಾರ್ ಪಾತ್ರರಾಗಿದ್ದಾರೆ. ಬಾಣಂತನ ಹಂತದಲ್ಲಿ ಪರಂಪರೆಯ ಲೇಹ ಉಪಚಾರದ ಆಹಾರವನ್ನ ನಾವೀನ್ಯತೆಯ ಜೊತೆಗೆ ಉಳಿಸಿ ಬೆಳೆಸುವ ನಿಟ್ಟನಲ್ಲಿ ಸ್ಟಾರ್ಟ್ಅಪ್ ಮೂಲಕ ಅನುಷಾ ಅವರು ಆರಂಭಿಸಿರುವ ಮಾವೇದಾಸ್ ಉತ್ಪನ್ನ ಆಯ್ಕೆಯಾಗಿದೆ. ಇದೇ 31ರಂದು ದೆಹಲಿಯ ರಾಷ್ಟಪತಿ ಭವನದಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಸಾಧಕರನ್ನ ಗೌರವಿಸಲಿದ್ದಾರೆ. ಕರ್ನಾಟಕದಿಂದ ಆಯ್ಕೆಯಾಗಿರುವ ಇಬ್ಬರು ಸಾಧಕರ ಪೈಕಿ ಅನುಷಾ ಆಚಾರ್ ಒಬ್ಬರಾಗಿದ್ದಾರೆ. ಮೂಲತಃ ಉಡುಪಿ ಜಿಲ್ಲೆಯ ಕುಂದಾಪುರದವರಾದಂತಹ ಅನುಷಾ ಅವರು ಬಿಇ ಎಲೆಕ್ಟ್ರಿಕಲ್ ಪದವೀಧರೆ. ದೇಸಿ ಆಹಾರ ಅದರಲ್ಲೂ ಮೆಂತೆ ಸತ್ವ, ಬಾಣಂತಿ ಲೇಹ, ಬೆಳ್ಳುಳ್ಳಿ ಲೇಹ, ಮೆಂತೆ ಲಡ್ಡು ಇತ್ಯಾದಿ ಬಾಣಂತಿ ಆರೈಕೆಯ ಆಹಾರಾದಿಗಳನ್ನು ತಯಾರಿಸಿ ಮಾರುಕಟ್ಟೆಗೆ ಒದಗಿಸುವುದರ ಜೊತೆಗೆ ಮುಂದಿನ ಪೀಳಿಗೆಗೆ ಪರಂಪರೆಯ ಆಹಾರ ಪದ್ದತಿಯನ್ನು ಪರಿಚಯಿಸುವ ಮತ್ತು ಅದರ ಮಹತ್ವ ಸಾರುವ ಕೆಲಸವನ್ನು ಅನುಷಾ ಮಾಡುತ್ತಿದ್ದಾರೆ. ಈ ಕುರಿತು ಆಕಾಶವಾಣಿಯೊಂದಿಗೆ ಸಂತಸ ಹಂಚಿಕೊಂಡಿರುವ ಅನುಷಾ, ಇದೊಂದು ಹೆಮ್ಮೆಯ ವಿಷಯ. ನಮ್ಮ ಪರಂಪರೆಯ ಬಾಣಂತಿ ಲೇಹ ಪದ್ದತಿ ಉಳಿಯಬೇಕೆಂಬ ನಿಟ್ಟನಲ್ಲಿ ಸ್ಟಾರ್ಟ್ಅಪ್ ಮೂಲಕ ಆರಂಭಿಸಿರುವ ಮಾವೇದಾಸ್ ಉತ್ಪನ್ನಕ್ಕೆ ಎಲ್ಲೆಡೆಯಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗುತ್ತಿದೆ ಎಂದು ಹೇಳಿದ್ದಾರೆ.
1: ನನ್ನ ಈ ಕನಸಿಗೆ ಪೂರಕವೆಂಬಂತೆ ಭಾರತದ ನೀತಿ ಆಯೋಗದ ಅಟಲ್ ಇನೋವೇಷನ್ ಮಿಷನ್ ರಾಷ್ಟಮಟ್ಟದಲ್ಲಿನ ತಳಮಟ್ಟದ ನಾವೀನ್ಯತೆಯ ಕೊಡುಗೆಗಾಗಿ ಕೊಡಮಾಡುವ 2026ನೇ ಸಾಲಿನ ಆಯ್ದ 26 ರಾಷ್ಟಮಟ್ಟದ ಸಾಧಕರ ಪೈಕಿ ನಮ್ಮ ಈ ಮಾವೇದಾಸ್ ಆಯ್ಕೆಯಾಗಿದೆ. ದೇಶದ 250ಕ್ಕೂ ಅಧಿಕ ನಾವೀನ್ಯತೆಯ ಸ್ಟಾರ್ಟ್ಅಪ್ಗಳವರು ಈ ಸ್ಪರ್ಧಾ ಕಣದಲ್ಲಿದ್ದು ಅಂತಿಮ ಹಂತದಲ್ಲಿ 26 ಮಂದಿಗೆ ಈ ಸಾಲಿನ ರಾಷ್ಟೀಯ ಮನ್ನಣೆ ದೊರೆಯುತ್ತಿದೆ. ನಮ್ಮ ಮುಖ್ಯವಾದ ಧ್ಯೇಯ ಏನಂದ್ರೆ ಭಾರತದ ಈ ಸಾಂಪ್ರದಾಯಿಕ ಪೌಷ್ಟಿಕ ಆಹಾರಗಳನ್ನು ಉಳಿಸುವುದು, ಹಾಗೆ ಈ ಪೌಷ್ಟಿಕ ಆಹಾರದ ಮೂಲಕ ಮುನ್ನೆಚ್ಚರಿಕಾ ಆರೋಗ್ಯವನ್ನು ಉತ್ತೇಜಿಸುವುದು ಹಾಗೂ ಆಧುನಿಕ ಕುಟುಂಬಗಳಿಗೆ ಈ ಆಹಾರವನ್ನು ಸುಲಭವಾಗಿ ಲಭ್ಯವಂತೆ ಮಾಡುವುದು. ಮಾವೇದಾಸ್ ನಾನು ಹೇಳಬೇಕಂದ್ರೆ ಇದೊಂದು ಅಡುಗೆ ಮನೆಯಿಂದ ಆರಂಭವಾಯಿತು. ನನ್ನ ಅಜ್ಜಿಯವರಿಂದ ಕಲಿತ ಈ ಪ್ರಸವೋತ್ತರ ಪೌಷ್ಟಿಕ ಆಹಾರ ಪದ್ಧತಿಗಳನ್ನು ಸುರಕ್ಷಿತ, ಗುಣಮಟ್ಟದ ಮತ್ತು ಬಳಸಲು ಸುಲಭವಾದ ಉತ್ಪನ್ನಗಳಾಗಿ ರೂಪಿಸಿದ್ದೇವೆ. ನಮ್ಮ ಉತ್ಪನ್ನಗಳು ಎಫ್ಎಸ್ಎಸ್ಐ ಪ್ರಮಾಣೀಕೃತವಾಗಿದೆ ಹಾಗೂ ಪೌಷ್ಟಿಕ ಮತ್ತು ಶೆಲ್ಫ್ ಲೈಫ್ ಪರೀಕ್ಷೆಗಳನ್ನು ಪೂರೈಸಿವೆ. ಸ್ಥಳೀಯವಾಗಿ ದೊರೆಯುವ ಕಾಲಪರೀಕ್ಷಿತ ನೈಸರ್ಗಿಕ ಪದಾರ್ಥಗಳಿಂದ ತಯಾರಾಗಿವೆ ಹಾಗೂ ಯಾವುದೇ ಕೃತಕ ಬಣ್ಣ, ಸಂರಕ್ಷಕ ಅಥವಾ ರಾಸಾಯನಿಕಗಳನ್ನು ಹೊಂದಿಲ್ಲ. ಇಂದು ಮಾರುಕಟ್ಟೆಯಲ್ಲಿ ಮಹಿಳೆಯರ ಆರೋಗ್ಯಕ್ಕಾಗಿ ಪೂರಕ ಆಹಾರಗಳಿವೆ, ಆದರೆ ಮಾವೇದಾಸ್ ಸಾಂಪ್ರದಾಯಿಕ ಪೌಷ್ಟಿಕ ಆಹಾರವನ್ನು ಆಧುನಿಕ ಜೀವನ ಶೈಲಿಗೆ ಹೊಂದುವ ರೀತಿಯಲ್ಲಿ ಒದಗಿಸುವ ನೈಸರ್ಗಿಕ ಪರ್ಯಾಯವಾಗಿದೆ.
0: ನವದೆಹಲಿಯಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮಹತ್ವದ ಸಭೆ ನಡೆಯಿತು. ಎಸ್ಕೆ ಹಲ್ದಾರ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಎಲ್ಲೆಡೆ ಬರದ ಛಾಯೆ ಆವರಿಸಿದ್ದು ಕಾವೇರಿ ನೀರನ್ನು ಕುಡಿಯುವ ಉದ್ದೇಶಕ್ಕೆ ಮಾತ್ರವೇ ಬಳಸಿಕೊಳ್ಳಬೇಕು ಎಂದು ಎಲ್ಲಾ ರಾಜ್ಯಗಳಿಗೆ ನಿರ್ದೇಶನ ನೀಡಲಾಗಿದೆ. ನೀರಿನ ಕೊರತೆ ಎದುರಾಗುವುದನ್ನು ತಪ್ಪಿಸುವ ಸಲುವಾಗಿ ಕೃಷಿ ಹಾಗೂ ಇತರ ನೀರಾವರಿ ಉದ್ದೇಶಗಳಿಗೆ ಕಾವೇರಿ ನೀರನ್ನು ಬಳಸಬಾರದು ಎಂದು ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ಪ್ರಾಥಮಿಕ ಶಿಕ್ಷಣವನ್ನು ಬಲಪಡಿಸುವ ನಿಟ್ಟನಲ್ಲಿ ಸಿಎಸ್ಆರ್ ಉಪಕ್ರಮಗಳನ್ನು ಕೇಂದ್ರೀಕರಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೈಗಾರಿಕೆಗಳಿಗೆ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಆಯೋಜಿಸಿದ್ದಂತಹ ಜಾಗತಿಕ ಸಿಎಸ್ಆರ್ ಮತ್ತು ಸುಸ್ಥಿರತಾ ಶೃಂಗಸಭೆ 2026ನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ರಾಜ್ಯದ ಬೆಳವಣಿಗೆಗೆ ಎಫ್ಕೆಸಿಸಿಐ ನೀಡಿದ ಕೊಡುಗೆಯನ್ನು ಶ್ಲಾಘಿಸಿದರು. ಸಿಎಸ್ಆರ್ ಎಂಬುದು ದಾನವಲ್ಲ, ಇದು ಸುಸ್ಥಿರ ಅಭಿವೃದ್ಧಿಯಲ್ಲಿ ಹೂಡಿಕೆಯಾಗಿದೆ ಎಂದು ತಿಳಿಸಿದ್ದಾರೆ. ಕಾರ್ಮಿಕರ ಕಲ್ಯಾಣಕ್ಕೆ ಸಮತೋಲಿತ ವಿಧಾನದ ಅಗತ್ಯವನ್ನು ಒತ್ತಿ ಹೇಳಿದ ಅವರು, ಉದ್ಯೋಗದಾತರು ಮತ್ತು ಉದ್ಯೋಗಿಗಳು ಸಮಾನವಾಗಿ ಪ್ರಾಮುಖ್ಯತೆ ಹೊಂದಿದ್ದಾರೆ ಎಂದು ತಿಳಿಸಿದ್ದಾರೆ. ಕೈಗಾರಿಕೆಗಳು ಈ ಸಮತೋಲನವನ್ನು ಕಾಯ್ದುಕೊಳ್ಳಬೇಕು ಎಂದು ಸಲಹೆ ನೀಡಿದ್ದಾರೆ. ಸಮತೋಲಿತ ಪ್ರಾದೇಶಿಕ ಅಭಿವೃದ್ಧಿಗೆ ಕರೆ ನೀಡಿದ ಮುಖ್ಯಮಂತ್ರಿ, ರಾಜ್ಯವು ಈಗ ಬೆಂಗಳೂರು ಬಿಟ್ಟು ಇತರ ನಗರಗಳತ್ತ ಗಮನ ಹರಿಸುವಂತೆ ಸಲಹೆ ನೀಡಿದ್ದಾರೆ. ರಾಜ್ಯದಲ್ಲಿ ಶೀಘ್ರವೇ ಜಾರಿಗೆ ಬರಲಿರುವ 2026-2031 ನೂತನ ವೈಮಾಂತರಿಕ್ಷ ಮತ್ತು ರಕ್ಷಣಾ ನೀತಿಯಲ್ಲಿ ಆಧುನಿಕ ಎಲೆಕ್ಟ್ರಾನಿಕ್ ಸಮರ ಸಾಧನಗಳು, ಎಂಬೆಡೆಡ್ ತಂತ್ರಾಂಶ, ಇ ವಿಟಾಲ್ ಸಾಧನಗಳು, ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಬಳಸಲಾಗುವಂತಹ ಪೇಲೋಡ್, ಇವುಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಸಮಗ್ರ ಕ್ಲಸ್ಟರ್ಗಳನ್ನು ಅಭಿವೃದ್ಧಿಪಡಿಸಲು ಒತ್ತು ನೀಡಲಾಗಿದೆ. ಡಿಸೆಂಬರ್ ವೇಳೆಗೆ ಕ್ವಿನ್ ಸಿಟಿ ಹಂತ 1ರಲ್ಲಿ 200 ಎಕರೆ ವಿಸ್ತಾರವಾದಂತಹ ಸೆಮಿಕಂಡಕ್ಟರ್ ಪಾರ್ಕ್ ಕಾರ್ಯಾಚರಣೆ ಆರಂಭಿಸಲಿದೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರು ಅಂತಾರಾಷ್ಟೀಯ ಪ್ರದರ್ಶನ ಕೇಂದ್ರದಲ್ಲಿ ಆರಂಭವಾದಂತಹ 15ನೇ ವರ್ಷದ ವ್ಯೂಹಾತ್ಮಕ ವಿದ್ಯುನ್ಮಾನ ಸಮಾವೇಶದಲ್ಲಿ ಮಾತನಾಡಿದ ಅವರು, ರಾಜ್ಯವು 2 ವರ್ಷಗಳ ಹಿಂದೆಯೇ ಸೆಮಿಕಂಡಕ್ಟರ್ ಮತ್ತು ಆಧುನಿಕ ಇಎಸ್ಡಿಎಂ ವಲಯಗಳಲ್ಲಿ 23,000 ಕೋಟಿ ರೂಪಾಯಿ ಹೂಡಿಕೆಗೆ ಅನುಮೋದನೆ ನೀಡಿದೆ. ಇದರಿಂದ ಹೆಚ್ಚಿನ ಕೌಶಲ್ಯ ಹೊಂದಿರುವಂತಹ 3,500ಕ್ಕೂ ಹೆಚ್ಚು ಎಂಜಿನಿಯರಿಂಗ್ ಹುದ್ದೆಗಳು ಸೃಷ್ಟಿಯಾಗಲಿವೆ ಎಂದು ತಿಳಿಸಿದ್ದಾರೆ. ರಾಜ್ಯವು ಸಂಶೋಧನೆ, ಡೀಪ್ಟೆಕ್ ವಿನ್ಯಾಸ ಮತ್ತು ಎಕ್ವಿಪ್ಮೆಂಟ್ ಇಂಜಿನಿಯರಿಂಗ್ ಕ್ಷೇತ್ರಗಳಲ್ಲಿ ಅಗ್ರಸ್ಥಾನದಲ್ಲಿದೆ. ಬೆಂಗಳೂರಿನಲ್ಲಿ 100ಕ್ಕೂ ಹೆಚ್ಚು ಚಿಪ್ ವಿನ್ಯಾಸ ಸಂಸ್ಥೆಗಳು ಮತ್ತು 3 ನ್ಯಾನೋಮೀಟರ್ ವಿನ್ಯಾಸ ಕೇಂದ್ರಗಳು ಸಕ್ರಿಯವಾಗಿವೆ. ಉದ್ಯಮಿಗಳು ಇವೆಲ್ಲವನ್ನು ಸಕಾರಾತ್ಮಕವಾಗಿ ಪರಿಗಣಿಸಿ ಹೂಡಿಕೆಗೆ ಮುಂದಾಗಬೇಕು ಎಂದು ಅವರು ಕರೆ ನೀಡಿದ್ದಾರೆ. ಮೈ ಭಾರತ್ ನೋಂದಣಿ ಜಾಗೃತಿ ಅಭಿಯಾನದಲ್ಲಿ ಯುವ ಜನತೆ ಸಕ್ರಿಯವಾಗಿ ಭಾಗಿಯಾಗಿ ಮೈ ಭಾರತ್ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳುವಂತೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಕರೆ ನೀಡಿದ್ದಾರೆ. ದೇಶದ ಅತ್ಯಂತ ದೊಡ್ಡ ಶಕ್ತಿ ಯುವ ಜನತೆಯಾಗಿದ್ದು, ವಿಕಸಿತ ಭಾರತ 2047ರ ಕನಸನ್ನು ನನಸಾಗಿಸಲು ಯುವ ಜನರ ಶಕ್ತಿ, ನವೋತ್ಸಾಹ ಮತ್ತು ಬದ್ದತೆ ಅತ್ಯಂತ ಅಗತ್ಯವಾಗಿದೆ ಎಂದು ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ. ಸ್ವಯಂ ಸೇವಾ ಕಾರ್ಯ, ನಾಯಕತ್ವ ಅಭಿವೃದ್ದಿ, ಕೌಶಲ್ಯ ವೃದ್ಧಿ ಮತ್ತು ರಾಷ್ಟ ನಿರ್ಮಾಣದಲ್ಲಿ ಸಕ್ರಿಯ ಪಾಲ್ಗೊಳ್ಳುವಿಕೆಗೆ ಮೈ ಭಾರತ ವೇದಿಕೆಯು ಅರ್ಥಪೂರ್ಣ ಅವಕಾಶಗಳನ್ನು ಒದಗಿಸುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಬೆಳಗ್ಗೆ 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶ ವಿದೇಶದಲ್ಲಿರುವಂತಹ ಭಾರತೀಯರನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ ಕಾರ್ಯಕ್ರಮದ 136ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಮತ್ತು ವಾರ್ತಾ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ನೇರ ಪ್ರಸಾರವಾಗಲಿದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ರಾಷ್ಟೀಯ ಹೆದ್ದಾರಿ 69ರ ಶಿರಾ ಬಡವನಹಳ್ಳಿ ಭಾಗದ ರಸ್ತೆ ಕಾಮಗಾರಿಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. 584,98,00,000 ರೂಪಾಯಿ ವೆಚ್ಚದ ಚತುಷ್ಪಥ ರಸ್ತೆ ಕಾಮಗಾರಿಗೆ ಕೇಂದ್ರ ಹೆದ್ದಾರಿ ಮತ್ತು ಭೂಸಾರಿಗೆ ಸಚಿವಾಲಯ ಅನುಮೋದನೆ ನೀಡಿದೆ ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ಮಾಹಿತಿ ನೀಡಿದ್ದಾರೆ. ಈಗಾಗಲೇ ಕಾಮಗಾರಿ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿದ್ದು, ಕಾಮಗಾರಿಗೆ ಗುತ್ತಿಗೆ ಆದೇಶ ನೀಡಲಾಗಿದೆ ಎಂದು ಅವರು ಹೇಳಿದ್ದಾರೆ. ಈ ಹೆದ್ದಾರಿಯಿಂದ ಮಧ್ಯ ಕರ್ನಾಟಕ, ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಿಂದ ತಿರುಪತಿ ಮತ್ತು ಚೆನ್ನೈ ನಡುವಿನ ಪ್ರಯಾಣಕ್ಕೆ ಇನ್ನಷ್ಟು ಅನುಕೂಲಕರವಾಗಲಿದೆ. ತಿರುಪತಿಗೆ ಕೇವಲ 4 ಗಂಟೆಯಲ್ಲಿ ತಲುಪುವುದರ ಜೊತೆಗೆ ಸುಮಾರು 60 ಕಿಲೋಮೀಟರ್ ರಸ್ತೆ ಪ್ರಯಾಣ ಕಡಿಮೆಯಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. ಪಿಎಂ ಇ ಡ್ರೈವ್ ಯೋಜನೆಯ ಸಿ ವಿಭಾಗದ ಅಡಿಯಲ್ಲಿ ರಾಜ್ಯದಲ್ಲಿ ಸಾರ್ವಜನಿಕ ಇವಿ ಚಾರ್ಜಿಂಗ್ ಕೇಂದ್ರಗಳ ಸ್ಥಾಪನೆಗೆ ಸಂಬಂಧಪಟ್ಟಂತೆ ಬೆಸ್ಕಾಂ ಚಾರ್ಜ್ ಪಾಯಿಂಟ್ ಆಪರೇಟರ್ಗಳ ಜೊತೆ ಇದೇ 27ರಂದು ಬೆಸ್ಕಾಂ ನಿಗಮ ಕಚೇರಿಯಲ್ಲಿ ಸಮಾಲೋಚನಾ ಸಭೆ ನಡೆಸಲಿದೆ. ಬಳಕೆದಾರರಿಗೆ ಇವಿ ಮೂಲಭೂತ ಸೌಲಭ್ಯ ಕಲ್ಪಿಸಲು ರಾಜ್ಯದ ನೋಡಲ್ ಏಜೆನ್ಸಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಬೆಸ್ಕಾಂ ಸಿಪಿಒಗಳ ಜೊತೆ ವಿಸ್ತೃತ ಚರ್ಚೆ ನಡೆಸಲಿದೆ. ಆಸಕ್ತ ಸಿಪಿಒಗಳು ಸಭೆಯಲ್ಲಿ ಭಾಗಿಯಾಗಿ ಇವಿ ಮೂಲಭೂತ ಸೌಲಭ್ಯ ಕಲ್ಪಿಸುವ ಕುರಿತು ಅಗತ್ಯ ಸಲಹೆ ಸೂಚನೆ ನೀಡಲು ಬೆಸ್ಕಾಂ ವಿನಂತಿಸಿದೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ನಮಸ್ಕಾರ, ಶುಭ ಸಂಜೆ. ಪ್ರೀತಿಯ ಕೇಳುಗರ ಬಳಗಕ್ಕೆ ನೀವು ಕೇಳ್ತಾ ಇದೀರಾ ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ. ಇದು ಕನ್ನಡ ಕಾಮನಬಿಲ್ಲು. ಮುಸ್ಸಂಜೆಯ ಈ ಸಮಯದಲ್ಲಿ ನಾವು ಮನಸ್ಸಿಗೆ ಹಿತ ಅನಿಸುವಂತಹ ವಿಷಯಗಳ ಕುರಿತು ಮಾತಾಡ್ತಾ ಸಾಕ್ತೀವಿ. ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ಇವತ್ತಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಕೋರ್ತಾ ಇರೋದು ನಾನು ಆರ್ ಜೆ ಅಶ್ವಿತಾ ಮಲ್ನಾಡ್.

ದುಡಿದು ದಣಿದಂತಹ ಜೀವಗಳಿಗೆ ಪ್ರೀತಿಯ ಸ್ಪರ್ಶವನ್ನ ನೀಡ್ತಾ ಸಂಗೀತದ ಆಲಾಪನೆಯಲ್ಲಿ ತೇಲಿಸುವಂತಹ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡಲಿರುವಂತಹ ವಿಷಯ ಒಂದು ಸಣ್ಣ ಕಾಗದದ ತುಂಡಿನ ಬಗ್ಗೆ. ಆದರೆ ಅದರೊಳಗೆ ಅಡಗಿರುವಂತಹ ಭಾವನೆ ಇದೆಯಲ್ಲ, ಅದು ಮಾತ್ರ ತುಂಬಾ ದೊಡ್ಡದು. ಅದುವೇ ಪ್ರೀತಿಯ ಪತ್ರ.

ಇಂದಿನ ಡಿಜಿಟಲ್ ಯುಗದಲ್ಲಿ ಒಂದು ಮೆಸೇಜ್ ಕಳಿಸಲು ಒಂದು ಕ್ಷಣ ಸಾಕು. ಒಂದು, ನಾನು ನಿನ್ನ ತುಂಬಾ ನೆನಪಿಸ್ಕೊಳ್ತಾ ಇದ್ದೀನಿ ಅನ್ನುವಂತಹ ಮಾತನ್ನ ಕೆಲವೇ ಸೆಕೆಂಡ್ಗಳಲ್ಲಿ ಕಳಿಸ್ಬಿಡಬಹುದು. ಆದರೆ ಒಂದು ಕಾಲದಲ್ಲಿ ಒಂದು ಪತ್ರ ಬರೆಯಲು ಮನಸ್ಸು ಬೇಕಿತ್ತು, ಸಮಯ ಬೇಕಿತ್ತು, ಭಾವನೆಗಳನ್ನ ಪದಗಳಲ್ಲಿ ಜೋಡಿಸುವ ತಾಳ್ಮೆಯಂತೂ ಬೇಕೇ ಬೇಕಿತ್ತು. ಅದಕ್ಕಾಗಿಯೇ ಹಳೆಯ ಪ್ರೀತಿ ಪತ್ರಗಳಿಗೆ ಒಂದು ವಿಶೇಷವಾದಂತಹ ಸ್ಥಾನವಿದೆ.

ಒಂದು ಚಿಕ್ಕ ಕತೆ ಹೇಳ್ತೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಒಂದು ಹಳೆಯ ಮರದ ಪೆಟ್ಟಿಗೆಯಲ್ಲಿ ಕೆಲವು ವರ್ಷಗಳ ನಂತರ ಒಂದು ಪತ್ರ ಸಿಕ್ಕಿತು. ಅದು ಹಳದಿ ಬಣ್ಣಕ್ಕೆ ತಿರುಗಿತ್ತು ಅಂತ ಹೇಳಿದ್ರೆ ಗೊತ್ತಾಗುತ್ತೆ ತುಂಬಾ ಹಳೆಯದಾದಂತಹ ಪತ್ರ ಅದಾಗಿತ್ತು ಅಂತ. ಅದರಲ್ಲಿ ಬರೆದಿತ್ತು, ನನ್ನ ಪ್ರೀತಿಯವರಿಗೆ. ಆ ಪತ್ರವನ್ನ ಓದಿದಾಗ ಅದರಲ್ಲಿ ದೊಡ್ಡ ದೊಡ್ಡ ಮಾತುಗಳೇನಿರಲಿಲ್ಲ, ಅಥವಾ ಕವಿತೆಗಳ ಸಾಲುಗಳು ಕೂಡ ಇರಲಿಲ್ಲ. ಅದರಲ್ಲಿದ್ದದ್ದು ಕೇವಲ ಸಣ್ಣ ಸಣ್ಣ ನೆನಪುಗಳು. ನೀನು ನಗುವಾಗ ನನಗೆ ತುಂಬಾ ಸಂತೋಷ ಆಗುತ್ತೆ, ನೀನು ದಣಿದಾಗ ಸ್ವಲ್ಪ ವಿಶ್ರಾಂತಿ ತೆಗೆದುಕೋ, ನಿನ್ನ ಕನಸುಗಳನ್ನ ಎಂದಿಗೂ ಬಿಟ್ಟು ಬಿಡಬೇಡ. ಅದು ಕೇವಲ ಪ್ರೀತಿಯ ಮಾತುಗಳಲ್ಲ, ಅದು ಒಬ್ಬ ವ್ಯಕ್ತಿಯ ಬಗ್ಗೆ ಇನ್ನೊಬ್ಬ ವ್ಯಕ್ತಿಯ ಕಾಳಜಿ.

ಪ್ರೀತಿ ಪತ್ರ ಅಂತ ಹೇಳಿದ್ರೆ ಕೇವಲ ಹುಡುಗ ಹುಡುಗಿಯರ ನಡುವಿನ ಭಾವನೆ ಮಾತ್ರ ಅಲ್ಲ. ಒಬ್ಬ ತಾಯಿ ತನ್ನ ಮಗುವಿಗೆ ಬರೆದಿರದಿದ್ದರೂ ಮನಸ್ಸಿನಲ್ಲಿ ಪ್ರತಿದಿನ ಬರೆಯುವ ಒಂದು ಪತ್ರ ಇದೆ. ನೀನ್ ಚೆನ್ನಾಗಿರ್ಬೇಕು ಅನ್ನೋಂಥ ಒಂದು ಆಶೆ ಇದೆ. ಒಬ್ಬ ತಂದೆಯ ಮೌನ ಪತ್ರ ಇದೆ. ನಿನ್ನ ಭವಿಷ್ಯಕ್ಕಾಗಿ ನಾನು ಎಲ್ಲಾನು ಮಾಡಕ್ಕೆ ಸಿದ್ಧವಾಗಿದ್ದೀನಿ ಅನ್ನುವಂತಹ ದೃಢತೆ ಇದೆ. ಒಬ್ಬ ಸ್ನೇಹಿತ ಅಥವಾ ಸ್ನೇಹಿತೆಯ ಪ್ರೀತಿ ಪತ್ರ ಇದೆ. ನಿನ್ನ ಕಷ್ಟದ ಸಮಯದಲ್ಲಿ ನಾನು ನಿನ್ನ ಜೊತೆಗೆ ಇದ್ದೇನೆ.

ಸಮಯ ಆಗಿದೆ 8:44. ನೀವು ಟ್ಯೂನ್ ಮಾಡಿರೋದು FM ರೇನ್ಬೋ ಕನ್ನಡ ಕಾಮನಬಿಲ್ಲು. 8:45 ಸರಿಯಾಗಿ ಸಮಾಚಾರ ಸಂಧ್ಯಾ ಕೇಳುವಿರಿ.

ವೆಲ್ಕಮ್ ಬ್ಯಾಕ್. ಸಮಯ ಆಗಿದೆ 9:15. ನೀವು ಟ್ಯೂನ್ ಮಾಡಿರೋದು ಎಫ್ ಎಂ ರೇನ್ಬೋ ಕನ್ನಡ ಕಾಮನವಿಲ್ಲು. ಸುಕೂನ್ ಕೆ ಪಲ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ನಮ್ಮ ವಿಷಯ ಏನ್ ಗೊತ್ತಾ? ನಿಮ್ಮ ಉತ್ತರ, ನಿಮ್ಮ ವ್ಯಕ್ತಿತ್ವ. ಏನಪ್ಪಾ ಅಂತೀರಾ? ಒಂದೊಂದು ಪ್ರಶ್ನೆಗೆ ಪ್ರತಿಯೊಬ್ಬರ ಉತ್ತರ ಬೇರೆ ಬೇರೆನೇ ಇರುತ್ತೆ. ಅದೇ ಜೀವನದ ಸೌಂದರ್ಯ. ಒಬ್ಬರಿಗೆ ಖುಷಿ ಕೊಡೋದು ಮತ್ತೊಬ್ಬರಿಗೆ ಕೊಡದೇ ಇರ್ಬೋದು. ಒಬ್ಬರ ಕನಸು ದೊಡ್ಡ ಮನೆ ಆಗಿರ್ಬೋದು, ಇನ್ನೊಬ್ಬರಿಗೆ ಕುಟುಂಬದ ಜೊತೆ ಒಂದು ಸಂಜೆ ಕಳೆಯೋದೇ ದೊಡ್ಡ ಸಂತೋಷ. ಇವತ್ತು ನಾವು ಯಾವುದೇ ಸರಿಯಾದ ಅಥವಾ ತಪ್ಪಾಗಿರುವಂತಹ ಉತ್ತರ ಹುಡುಕ್ತಿಲ್ಲ, ನಿಮ್ಮ ಮನಸ್ಸಿನ ಮಾತನ್ನ ಕೇಳ್ತಾ ಇದ್ದೀವಿ. ಏನ್ ಗೊತ್ತಾ, ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡೋದು ತುಂಬಾ ಸುಲಭ, ಆದರೆ ಕೆಲವು ಪ್ರಶ್ನೆಗಳು ನಮ್ಮನ್ನ ನಮ್ಮೊಳಗೆ ನೋಡ್ಕೊಳ್ತಾ ಇರುತ್ತೆ, ಆ ಥರ ಮಾಡುತ್ತೆ. ನಾವು ದಿನವಿಡೀ ಎಲ್ಲರ ಜೊತೆ ಮಾತನಾಡ್ತೀವಿ, ಆದರೆ ನಾವು ನಮ್ಮ ಮನಸ್ಸಿನ ಜೊತೆ ಮಾತಾಡೋದು ಎಷ್ಟು ಬಾರಿ? ಇಂತಹ ಪ್ರಶ್ನೆಗಳೇ ಇವತ್ತಿನ ಕಾರ್ಯಕ್ರಮದಲ್ಲಿ. ಏನಂತೀರಾ ಇವತ್ತಿನ ಪ್ರಶ್ನೆ? ಒಂದಿನ ನಿಮ್ಗೆ ಯಾವುದೇ ಕೆಲಸ ಇಲ್ಲ, ಜವಾಬ್ದಾರಿ ಇಲ್ಲ, ಸಂಪೂರ್ಣ ನಿಮ್ ದಿನ ಅಂತ ಆದ್ರೆ ನೀವು ಏನ್ ಮಾಡೋದಕ್ಕೆ ಬಯಸ್ತೀರಾ? ನಿಮ್ಮ ಉತ್ತರನ ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9480901013.

ಸುಕೂನ್ ಕೇ ಪಲ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ ನಾವು. ಏನ್ ಮಾತಾಡ್ತಾ ಇದ್ವಿ ಅಂತ ಅಂದ್ರೆ, ಒಂದ್ ದಿನ ನಿಮ್ಗೆ ಯಾವುದೇ ಕೆಲಸ ಇಲ್ಲ, ಜವಾಬ್ದಾರಿ ಇಲ್ಲ, ಸಂಪೂರ್ಣ ನಿಮ್ ದಿನ ಅಂತ ಆದ್ರೆ ಏನ್ ಮಾಡ್ತೀರಾ ಅಂತ. ಅದಕ್ಕೆ ಯಾರೆಲ್ಲ ಮೆಸೇಜ್ ಮಾಡಿದ್ದಾರೆ ಅಂತ ಅಂದ್ರೆ, ಗುರುರಾಜ್ ಕುಲಕರ್ಣಿ ಅವರು ಗುಲ್ಬರ್ಗಾದಿಂದ ಮೆಸೇಜ್ ಮಾಡಿದ್ದಾರೆ. ಜೀವನ ಅನ್ನೋದು ಮೂಲತಃ ಭವಿಷ್ಯಕ್ಕಾಗಿ ಕಟ್ಟೋ ಕನಸಿನ ಕೋಟೆ. ನಾನು ಏನೂ ಕೆಲಸ ಇಲ್ಲ ಅಂದ್ರೆ ನನ್ನ ಪ್ರೀತಿ ಪಾತ್ರರ ಜೊತೆ ಸಮಯ ಕಳೆಯೋಕೆ ಇಷ್ಟಪಡ್ತೀನಿ ಅಂತ. ನಿಮ್ಮ ಮೆಸೇಜ್ಗೆ ಧನ್ಯವಾದಗಳು ಸರ್. ಹಾಗೆ ಇನ್ನೊಬ್ಬರು ಮೆಸೇಜ್ ಮಾಡಿದ್ದಾರೆ, ನಂಬರ್ ಎಂಡಿಂಗ್ ವಿತ್ 00741. ಏನಂತ ಹೇಳ್ತಿದ್ದಾರೆ ಅಂದ್ರೆ, ಚಾನ್ಸೇ ಇಲ್ಲ ಕಣ್ರಿ, ನಾನು ಕೋಮಾಗ ಹೋಗ್ಬಿಡ್ತೀನಿ, ಅಷ್ಟು ಕೆಲಸ ಇದ್ದೇ ಇರತ್ತೆ, ಕೆಲಸ ಇಲ್ಲ ಅನ್ನೋ ದಿನಾನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮತ್ತೊಬ್ಬರ ಮೆಸೇಜ್, ಪುಷ್ಪಾ ಶಾನ್ಭೋಗರ್ ಅವರು, ಊಟ ಮಾಡ್ತೀನಿ, ಮಲಗ್ತೀನಿ, ಆರಾಮಾಗೇ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರ ಮೆಸೇಜಸ್ಗೆ ಧನ್ಯವಾದಗಳು. ನೀವು ಕೂಡ ಮೆಸೇಜ್ ಮಾಡಬಹುದು, ಒಂದು ದಿನ ನಿಮಗೆ ಯಾವುದೇ ಕೆಲಸ ಇಲ್ಲ, ರೆಸ್ಟ್ ಡೇ, ಜವಾಬ್ದಾರಿ ಇಲ್ಲ, ಕೆಲಸ ಇಲ್ಲ, ಸಂಪೂರ್ಣ ನಿಮ್ಮ ದಿನ ಅಂತ ಆದರೆ ಏನು ಮಾಡಬಹುದು ಅಂತ ನಮಗೆ ಮೆಸೇಜ್ ಮಾಡಿ ನಮ್ಮ ವಾಟ್ಸಪ್ ಸಂಖ್ಯೆ 9480901013.

3:48 ನಾವು ಸುಕುನ್ ಕೆ ಪಲ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ಹಾಗೆ ಮಾತಾಡ್ತಾ ಇದ್ವಿ, ಒಂದು ದಿನ ನಿಮಗೆ ಯಾವುದೇ ಕೆಲಸ ಇಲ್ಲ, ಜವಾಬ್ದಾರಿ ಇಲ್ಲ, ಮತ್ತು ಸಂಪೂರ್ಣ ದಿನ ನಿಮ್ಮದೇ ಅಂತ ಆದರೆ ಏನು ಮಾಡ್ತೀರಾ ಅಂತ ಯಾರೆಲ್ಲ ಮೆಸೇಜ್ ಮಾಡಿದ್ದಾರೆ ಅಂತ ಅಂದರೆ ನಾಗೇಂದ್ರ ತಾವರೆಕೆರೆಯವರು ಮೆಸೇಜ್ ಮಾಡಿದ್ದಾರೆ. ಅಪರೂಪದ ಹಾಡುಗಳು ಪ್ರಸಾರ ಆಗ್ತಿದೆ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಧನ್ಯವಾದಗಳು. ಹಾಗೆ ಗೋಪಾಲಕೃಷ್ಣ ಅವರು ಏನು ಹೇಳ್ತಾ ಇದ್ದಾರೆ, ಜಯೇಶ್ವರಿ ಗೋಪಾಲಕೃಷ್ಣ ಅವರು ಏನು ಹೇಳ್ತಿದ್ದಾರೆ ಅಂದರೆ, ಈ ಥರ ಇರೋದು ಜೋರು ಜ್ವರ ಬಂದು ಮಲ್ಕೊಂಡ್ರೆ ಮಾತ್ರ, ಇಲ್ಲ ಅಂದರೆ ನನಗೆ ಆ ಥರ ಪರಿಸ್ಥಿತಿನೇ ಬರಲ್ಲ ಅಂತ ಹೇಳ್ತಿದ್ದಾರೆ. ಕೆಲವೊಂದ್ಸಾರಿ ಹೆಣ್ಮಕ್ಕಳಿಗೆ ಈ ಥರ ಬೇಜಾರಾಗೋದು ಸಹಜ. ಎಲ್ಲ ರೆಸ್ಪಾನ್ಸಿಬಿಲಿ ಹೆಣ್ಮಕ್ಕಳಾಗಂತ, ಗಂಡ್ಮಕ್ಕಳಿಗೆ ಏನು ರೆಸ್ಪಾನ್ಸಿಬಿಲಿಟಿ ಇಲ್ವಾ ಅಂತ ಕೇಳಬೇಡಿ ಇಬ್ಬರಿಗೂ. ಆದರೆ ಈ ಥರ ಬೇಜಾರಾಗೋದು ಸಹಜ. ಮನಸ್ಸಲ್ಲಿ ಏನಪ್ಪ ಎಲ್ಲ ರೆಸ್ಪಾನ್ಸಿಬಿಲಿಟಿ ನಾನೇ ತಗೋಬೇಕಾ, ನನಗೆ ಈ ಥರ ಜ್ವರ ಬಂದಾಗ ಅಷ್ಟೇ ರೆಸ್ಟ ಅಂತ ಅನಿಸ್ತಾ ಇರತ್ತೆ. ಆದರೆ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲರೂ ಹಂಚಿಕೊಂಡು ಖುಷಿ ಖುಷಿಯಾಗಿ ಅದನ್ನು ನಿಭಾಯಿಸ್ತಾ ಹೋಗೋಣ ಅಂತ ಹೇಳ್ತೀನಿ. ಹಾಗೆ ನೆಕ್ಸ್ಟು ಕಿಶನ್ ರೋಷನ್, ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿಯಿಂದ ಅವರು ಕೂಡ ಮೆಸೇಜ್ ಮಾಡಿದ್ದಾರೆ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಹಾಗೆ ಮತ್ತೆ ಚಳ್ಳಕೆರೆಯಿಂದ ರಾಜಣ್ಣ ಅವರು ಮೆಸೇಜ್ ಮಾಡಿ ಏನಂತ ಹೇಳ್ತಿದ್ದಾರೆ ಅಂದರೆ, ಕೆಲಸ ಇಲ್ಲ ಅಂದರೆ ಅದು ಬದುಕೆ ಅಲ್ಲ, ಜಡತ್ವ ಜೀವನ, ಯಾವಾಗಲೂ ಏನಾದರೂ ಮಾಡ್ತಾ ಇರಬೇಕು ಅಂತ. ಹೌದು, ಕೆಲವೊಮ್ಮೆ ಹೇಗನ್ಸುತ್ತೆ ಅಂದರೆ ಕೆಲಸ ಮಾಡೋದಕ್ಕೆ ಒಬ್ಬರಿಗೆ ರೂಢಿಯಾದರೆ, ರೂಢಿ ಅಂತ ಅಲ್ಲ, ಅವರವರ ಮನಸ್ಥಿತಿ, ಅವರಿಗೆ ಕೆಲಸ ಮಾಡಬೇಕು ಅಂತ ಇದ್ದರೆ ನೀವೆಲ್ಲೇ ಕರ್ಕೊಂಡೋಗಿ ಕೂಡಿಸಿ, ಈಗ ಹೆಣ್ಮಕ್ಳಿಗೆ ಕೆಲವೊಬ್ರಿಗೆ ಹೇಳ್ತಾರೆ ಇವ್ಳನ್ನ ಕರ್ಕೊಂಡೋಗಿ ತವ್ರ ಮನೆಗೆ ಬಿಟ್ಟು ಬರಬೇಕು, ಅಲ್ಲಿ ಕೂಡಿಸಿದ್ರೆ ಅಟ್ಲೀಸ್ಟ್ ರೆಸ್ಟ್ ಮಾಡಿ ಬರ್ತಾಳೆ ಅಂತ. ಇಲ್ಲ, ಅವ್ರು ಕೆಲಸ ಮಾಡೋ ಮನಸ್ಥಿತಿ ಇದ್ದರೆ ಅಲ್ಲಿ ಕೂಡ ಕೆಲಸ ಮಾಡ್ತಾರೆ, ತವ್ರ ಮನೆ ಆದ್ರೇನು, ಗಂಡನ ಮನೆ ಆದ್ರೇನು, ಎಲ್ಲಾದರೂ ಅವ್ರಿಗೆ ಕೆಲಸ ಮಾಡಬೇಕಂದ್ರೆ ಮಾಡ್ತಾನೆ ಇರ್ತಾರೆ. ಅದೇ ರೀತಿ ಇವರು ಹೇಳ್ತಾ ಇದ್ದಾರೆ, ಕೆಲಸ ಮಾಡದೇ ಇದ್ರೆ ಅದು ಬದುಕೆ ಅಲ್ಲ, ಜಡತ್ವ ಜೀವನ, ಯಾವಾಗಲೂ ಏನಾದರೂ ಮಾಡ್ತಾ ಇರಬೇಕು ಅಂತ. ಹೌದು, ನಾವು ಆಕ್ಟಿವ್ ಆಗಿ ಕೆಲಸ ಮಾಡ್ಕೊಂಡಿರಬೇಕು, ಸತ್ಯ. ಹಾಗೆ ಮತ್ತೆ ಯಾರು ಮೆಸೇಜ್ ಮಾಡಿದ್ದಾರೆ ಅಂತ ಅಂದರೆ, ನಾನು ದಿನಪೂರ್ತಿ FM ಕೇಳ್ತಾ ಇರ್ತೀನಿ ಅಂತ ರಾಜೇಶ್ ಮಹಾಲಕ್ಷ್ಮಿ ಬಡಾವಣೆಯಿಂದ ಮೆಸೇಜ್ ಮಾಡಿದ್ದಾರೆ. ಹರೀಶ್ ಮಲ್ಲೇಶ್ವರ ಅವರು ಕೂಡ ಅದೇ ಮೆಸೇಜನ್ನು ಮಾಡಿದ್ದಾರೆ, ರೇಡಿಯೋ ಕೇಳೋದೇ ನನ್ನ ಕೆಲಸ ಅಂತ. ನಿಮ್ಮಂತ ಎಲ್ಲ ಕೇಳುಗ ಬಂಧುಗಳಿಂದನೇ ನಮ್ಮ ಆಕಾಶವಾಣಿ ನಿಮ್ಮಿಂದನೇ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಶಾಂತಾಚಾರ ಬಡಿಗೇರ ಕುಕ್ಕನೂರು ಅವರು ಕೂಡ, ಸುಕುನ್ ಕೇಪಲ್ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಿದೆ, ತಂಪಾದ ರಾತ್ರಿಯ ಸಮಯದಲ್ಲಿ ಮಧುರವಾದ ಹಿಂದಿ ಹಾಡುಗಳು ಕೇಳ್ತಾ ಇದ್ದರೆ ದಿನವಿಡೀ ಆಯಾಸ ಒತ್ತಡ ಎಲ್ಲ ಮರೆತೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೀವೆಲ್ಲರ ಮೆಸೇಜಸ್ಗೆ ಧನ್ಯವಾದಗಳು. ಮತ್ತಷ್ಟು ಸುಮಧುರವಾದ ಹಾಡುಗಳನ್ನ ಕೇಳ್ತಾ ಸಾಗೋಣ.

ಸಮಯ ಆಗಿದೆ 9:59. ಇನ್ನೇನು 10 ಗಂಟೆಗೆ ಕನಸಿನ ಲೋಕ ಕಾರ್ಯಕ್ರಮವನ್ನ ಶುರು ಮಾಡುವಂತಹ ಸಮಯ, ಹಾಗೆ ಸುಕೂನ್ ಕೇಪಲ್ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಇದಾಗಿದೆ. ಯಾರೆಲ್ಲ ಮೆಸೇಜ್ ಮಾಡಿದರೆ ನಿಮ್ಮ ರೆಸ್ಟ್ ಡೇ, ಏನೂ ಕೆಲಸ ಇಲ್ಲ ಅಂತ ಅಂದ್ರೆ ಏನಪ್ಪ ಮಾಡ್ತೀರಾ ಅಂತ ಕೇಳಿರೋದಕ್ಕೆ ಯಾರೆಲ್ಲ ಮೆಸೇಜ್ ಮಾಡಿದರೆ ಅಂತ ನೋಡೋದಾದ್ರೆ, ನಾನು ಕೂಡ ಪ್ರತಿದಿನ ಎಫ್ ಎಂ ರೇನ್ಬೋ ಕೇಳ್ತೀನಿ ಅಂತ ಪವಿತ್ರ ಅವರು ಕಣ್ಣೂರಿಂದ ಹೇಳ್ತಾ ಇದ್ದಾರೆ. ಹಾಗೆ ಸುಭಾನ್ ಕೋರಿ ಹಂಪಸಾಗರದಿಂದ ಸುಕುನ್ ಪಲ್ಪ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ ಅವರು ಕೂಡ ಮೆಸೇಜ್ ಮಾಡಿ ಕಾರ್ಯಕ್ರಮ ಮತ್ತು ಹಾಡುಗಳು ಮನಸ್ಸಿಗೆ ಮುದ ನೀಡ್ತಿದೆ ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಸಾಂಗ್ಸ್ ಅಂತ ಯಶಸ್ ಪ್ರಧಾನ್, ನಂದಿನಿ ಪ್ರಧಾನ್ ಅವರು ಬೆಂಗಳೂರಿನಿಂದ ಮೆಸೇಜ್ ಮಾಡಿದ್ದಾರೆ. ವಿಜಯಪುರದಿಂದ ಇಸ್ಮಾಯಿಲ್ ಅವರು ಚಾಂದಿಸಿದ್ದಾರೆ, ಈ ಹಾಡು ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ ನಿಮ್ಮೆಲ್ಲರ ಮೆಸೇಜಸ್ಗೆ. ಹಾಗೆ ಮತ್ತಷ್ಟು ಮೆಸೇಜ್ ಬರ್ತಾ ಇದೆ. ಗಿರೀಶ್ ಕೊಯಮತ್ತೂರಿನಿಂದ, ಅವರು ಜೀವನದಲ್ಲಿ ಏನು ಮಾಡೋದಕ್ಕಿಲ್ಲವಾದಾಗ ನಾವು ಏನು ಮಾಡೋಕ್ಕೆ ಬಯಸ್ತೀವಿ ಅಂದರೆ, ಏನು ಪ್ರಸಿದ್ಧ ಶರೀರಶಾಸ್ತ್ರಜ್ಞ ಇವರು ಒಂದು ಇಂಗ್ಲೀಷ್ನಲ್ಲಿ ಇನ್ನು ಮೆಸೇಜ್ ಮಾಡ್ತಾ ಇದ್ದಾರೆ, ಕಂಪ್ಲೀಟ್ ಮಾಡಿಲ್ಲ. ಮತ್ತೆ ಶುಭ ಸಂಜೆ ಅಂತ ಹೇಳ್ತಾ ಇದ್ದಾರೆ ನವ್ಯ ಕಿರಣ್ ಕುಮಾರ್ ಅವರು ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರ ಮೆಸೇಜಸ್ಗೆ ಸುಕೂನ್ ಕೇಪಲ್ ಕಾರ್ಯಕ್ರಮಕ್ಕೆ ರಿಪ್ಲೈ ಮಾಡಿದಂಥ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಸುಕೂನ್ ಕೇಪಲ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇರೋದು ನಾನು ನಿಮ್ಮ ಆರ್ ಜೆ ಭವ್ಯ ಗಿರೀಶ್. ಮತ್ತೆ ಭೇಟಿಯಾಗೋಣ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
0: ಕನಸಿನ ಲೋಕಕ್ಕೆ.
1: ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

ನಮಸ್ಕಾರ ಸ್ನೇಹಿತರೆ, ಸಮಯ ಆಗಿದೆ 10:07:31. ನೀವು ಟ್ಯೂನ್ ಮಾಡಿರೋದು ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ನಿಮ್ಮ ಜೊತೆಯಾಗಿರೋದು ನಾನು ಭವ್ಯ ಗಿರೀಶ್. ಹೇಳಿ, ಒಂದು ಮಗು ಮನೆಯೊಳಗೆ ಬಂದರೆ ಆ ಮನೆಯ ಸಂತೋಷವೇ ಬದಲಾಗತ್ತೆ. ಆದರೆ ಎಲ್ಲ ದಂಪತಿಗಳಿಗೂ ಈ ಸಂತೋಷ ಸುಲಭವಾಗಿ ಸಿಗೋದಿಲ್ಲ. ಕೆಲವರು ವರ್ಷಗಳ ಕಾಲ ಮಗುವಿಗಾಗಿ ಕಾಯ್ತಾರೆ, ಚಿಕಿತ್ಸೆ ಪಡಿತಾರೆ, ಭರವಸೆ ಕಳ್ಕೊಳ್ತಾರೆ, ಮತ್ತೆ ಧೈರ್ಯದಿಂದ ಮುಂದುವರಿತಾರೆ. ಅಂತಹ ಅನೇಕ ಕುಟುಂಬಗಳಿಗೆ ಹೊಸ ಆಶಾಕಿರಣವಾಗಿ ನಿಂತಿರುವ ವೈದ್ಯಕೀಯ ಸಾಧನೆಯೇ IVF, ಅಂದರೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ. ಇಂದು ವಿಶ್ವ IVF ದಿನ. ಸಾವಿರದ 1978 ಇದೇ ದಿನ ವಿಶ್ವದ ಮೊದಲ IVF ಮಗು ಲೂಯಿಸ್ ಬ್ರೌನ್ ಅನ್ನೋರು ಜನಿಸಿದ್ದು. ಜುಲೈ 25 ವಿಶ್ವ IVF ದಿನವಾಗಿ ಆಚರಿಸಲಾಗ್ತಾ ಇದೆ. ಸ್ನೇಹಿತರೆ, ಬಂಜೆತನ ಅನ್ನೋದು ಯಾರೊಬ್ಬರ ತಪ್ಪಲ್ಲ, ಅದು ಒಂದು ವೈದ್ಯಕೀಯ ಸ್ಥಿತಿ. ಇಂದಿನ ವೈದ್ಯಕೀಯ ಕ್ಷೇತ್ರದಲ್ಲಿ ಅನೇಕ ಚಿಕಿತ್ಸಾ ವಿಧಾನಗಳಿದ್ದು, ಸರಿಯಾದ ಸಮಯದಲ್ಲಿ

0: ಸಮಯ ಪ್ರಜ್ಞೆ ಇದ್ದು ತಕ್ಷಣ ವೈದ್ಯರನ್ನ ಸಂಪರ್ಕಿಸಬಹುದು, ಬಹಳ ಮುಖ್ಯ ಅದು. ಇವತ್ತಿನ ದಿನದ ಉದ್ದೇಶ ಕೇವಲ IVF ಬಗ್ಗೆ ಹೇಳೋದಲ್ಲ, ಇದರ ಬಗ್ಗೆ ಇರೋ ತಪ್ಪು ಕಲ್ಪನೆಗಳನ್ನ ದೂರ ಮಾಡೋದು, ಜನರಲ್ಲಿ ಅರಿವು ಮೂಡಿಸೋದು ಮತ್ತು ಆಶಾ ಭರವಸೆಯನ್ನ ಹೆಚ್ಚಿಸೋದು ಆಗಿದೆ. ಈಗ ನಿಮಗೋಸ್ಕರ ಒಂದು ಪ್ರಶ್ನೆ, ನಿಮ್ಮ ಜೀವನದಲ್ಲಿ ನಿಮಗೆ ಹೊಸ ಭರವಸೆ ನೀಡಿದ ಒಂದು ಕ್ಷಣ ಯಾವುದು? ಹಾಗೆ ಒಬ್ಬರನ್ನ ಪ್ರೋತ್ಸಾಹಿಸಿದ ನಿಮ್ಮ ಒಂದು ಮಾತು ಅವರ ಬದುಕಲ್ಲಿ ಬದಲಾವಣೆ ತಂದಿದ್ದ ಅನುಭವ ಇದ್ರೆ ನಮಗೆ ವಾಟ್ಸಪ್ ಮಾಡಿ, ನಮ್ಮ ವಾಟ್ಸಪ್ ಸಂಖ್ಯೆ 9480901013.
1: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ?

ಸಮಯ 10:21:39. ನೀವು ಟ್ಯೂನ್ ಮಾಡಿರೋದು ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು, ಮ್ಯಾಜಿಕಲಿ ಮ್ಯೂಸಿಕಲಿ ಯಾಸ್. ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ನಿಮ್ಮ ಜೀವನದಲ್ಲಿ ನಿಮಗೆ ಹೊಸ ಭರವಸೆ ನೀಡಿದ ಒಂದು ಕ್ಷಣ ಯಾವುದು, ಅದರ ಬಗ್ಗೆ ಮೆಸೇಜ್ ಮಾಡಿ ಅಂತ ಹೇಳಿದ್ವಿ. ಯಾರು ಮೆಸೇಜ್ ಮಾಡಿದ್ದಾರೆ ಅಂತ ಅಂದರೆ, ನವ್ಯಾ ಕಿರಣ್ ಕುಮಾರ್ ತೂಬರಹಳ್ಳಿ ಬೆಂಗಳೂರಿನಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೆ ಪ್ರಶಾಂತ್ ಕುಲಕರ್ಣಿ, ಪ್ರಿನ್ಸಿಪಲ್ ಸರ್ವಜ್ಞ ಕಾಲೇಜ್ ಕಲಬುರಗಿ, ಇವರು ಹೇಳ್ತಾ ಇದ್ದಾರೆ ಎಷ್ಟೋ ಮಕ್ಕಳಿಗೆ ಈ ಕೋಟ್ಸು ತುಂಬ ಇನ್ಸ್ಪೈರ್ ಮಾಡಿದೆ ಅಂತ. ಯಾವ ಕೋಟ್ ಅಂದರೆ, ಪರಿಶ್ರಮಕ್ಕೂ ಅದೃಷ್ಟಕ್ಕೂ ನಿಕಟ ನಂಟು ಇದೆ, ಪರಿಶ್ರಮ ಹೆಚ್ಚಿದಷ್ಟು ಅದೃಷ್ಟ ಹೆಚ್ಚಾಗತ್ತೆ ಅಂತ. ಹಾಗೆ ವಿದ್ಯೆಗೆ ವಿನಯ ಭೂಷಣವಾದರೆ ಮಾನವೀಯ ಮೌಲ್ಯಗಳು ಅದರ ಕಿರೀಟ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕಿಶನ್ ರೋಷನ್ ಶೋಭಾರಾಣಿಯವರು ಭರವಸೆ ಬಗ್ಗೆ ಹೇಳಿ ಅಂದರೆ, ಬಾಯಲ್ಲಿ ನೀರು ಬರೆಸೋದಕ್ಕೆ ಬಿಸಿ ಬಿಸಿ ರಾಗಿ ಮುದ್ದೆ, ಪಾಲಕ್ ಸೊಪ್ಪಿನ ಮೊಸೊಪ್ಪು, ಹೀರೆಕಾಯಿ ಬಜ್ಜಿ ರೆಡಿ ಇದೆ, ಊಟಕ್ಕೆ ಬನ್ನಿ ಅಂತ ಕರೀತಾ ಇದ್ದಾರೆ. ಹಾಗೆ ಶ್ರೀನಾಥ್ ಅವರು ಏನು ಮೆಸೇಜ್ ಮಾಡಿದ್ದಾರೆ ಅಂದರೆ, ನನಗೆ ನನ್ನ ಮಗಳು ಹುಟ್ಟಿದ ದಿನ ಹೊಸ ಭರವಸೆ ಬಂದ ದಿನ, ಅವಳು ಓದಿ ರ್ಯಾಂಕ್ ಬಂದಮೇಲೆ ಇನ್ನೂ ಸಂತೋಷ ಆಯಿತು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಸಂತೋಷ ಇನ್ನಷ್ಟು ಹೆಚ್ಚಾಗಲಿ ಅಂತ ಹೇಳ್ತೀನಿ. ಹಾಗೆ ಈ ಸಮಯ ಬರುವುದಿಲ್ಲ ಅಂತ ಯಮನೂರಪ್ಪ ದಾನಿಯವರು ಮೆಸೇಜ್ ಮಾಡಿದ್ದಾರೆ. ಮತ್ತಷ್ಟು ಮೆಸೇಜ್ಗಳನ್ನ ನೋಡ್ತಾ ಹಾಗೆ ಹಾಡುಗಳನ್ನ, ಇಂಪಾದ ಹಾಡುಗಳನ್ನ ಕೇಳ್ತಾ ಸಾಗೋಣ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ.

ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ ನಾವು ನಿಮ್ಮ ಭರವಸೆಯ ಕ್ಷಣದ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಯಾರೆಲ್ಲ ಮೆಸೇಜ್, ಅಂಜನಪ್ಪ ಅವರು ಮೆಸೇಜ್ ಮಾಡಿದ್ದಾರೆ, ಹಾಗೆ ಮತ್ತೆ ನನಗೆ ನನ್ನ ಮಗ ಹುಟ್ಟಿದ ದಿನ ಭರವಸೆಯ ಕ್ಷಣ ಅಂತ ಹೇಳಿ ರೋಹಿಣಿಯವರು ರಾಜನಕುಂಟೆಯಿಂದ ಮೆಸೇಜ್ ಮಾಡಿದ್ದಾರೆ. ಶ್ರೀನಿವಾಸ್ ಮೂರ್ತಿ ತೋವಿನಕೆರೆಯಿಂದ ತುಮಕೂರು ಡಿಸ್ಟ್ರಿಕ್ಟಿಂದ ಮೆಸೇಜ್ ಮಾಡಿ ಒಳ್ಳೆಯ ಹಾಡುಗಳು, ಧನ್ಯವಾದ ಅಂತ ಹೇಳ್ತಿದ್ದಾರೆ. ಚಂದ್ರಶೇಖರ್ ನಾಯ್ಕ್ ಜೀವನ್ ಭೀಮಾನಗರ ದಾವಣಗೆರೆಯಿಂದ ಅವರು ಕೂಡ ಹಾಡುಗಳ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮತ್ತಷ್ಟು ಮಗದಷ್ಟು ಸುಮಧುರವಾದ ಹಾಡುಗಳನ್ನ ಕೇಳ್ತಾ ಸಾಗೋಣ ಕನಸಿನ ಲೋಕದಲ್ಲಿ.

ಕನಸಿನಾಲೋಕ ಕಾರ್ಯಕ್ರಮದಲ್ಲಿ ಬ್ಯೂಟಿಫುಲ್ ಹಾಡುಗಳನ್ನ ಕೇಳ್ತಾ ಸಾಕ್ತಾ ಇದ್ವಿ. ಸಮಯ ಆಗಿದೆ 10:48. ನೀವು ಟ್ಯೂನ್ ಮಾಡಿರೋದು ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು, ಮ್ಯಾಜಿಕಲಿ ಮ್ಯೂಸಿಕಲಿ ಯಸ್. ನಿಮ್ಮ ಜೀವನದಲ್ಲಿ ಹೊಸ ಭರವಸೆ ನೀಡಿದ ಕ್ಷಣದ ಬಗ್ಗೆ ಮಾತಾಡ್ತಾ ಇದ್ವಿ. ಶಾಂತಾಚಾರ ಬಡಿಗೇರ ಕೊಕ್ಕನೂರು ಇವರು ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ಇವರ ಮದುವೆಯಾಗಿ 26 ವರ್ಷಗಳಾಗಿದೆ. ಮದುವೆ ಆದ ವರ್ಷದಲ್ಲೇ ಅವರ ತಾಯಿ ತೀರ್ಕೊಂಡ್ರು. ಮೊಮ್ಮಕ್ಕಳನ್ನ ನೋಡೋ ಆಸೆ ಅವರಿಗೆ ತುಂಬಾ ಇತ್ತು, ಆದರೆ ದುರದೃಷ್ಟವಶಾತ್ ನಮ್ಮ ತಾಯಿ ತೀರ್ಕೊಂಡ ನಂತರ ನನ್ನ ಮಗಳು ಹುಟ್ಟಿದ್ಲು. ನನ್ನ ತಾಯಿನೇ ಹುಟ್ಟಿದ್ದ ಭರವಸೆ, ಅವರೇ ಮತ್ತೆ ಹುಟ್ಟಿ ಬಂದಂಗೆ ಅಂತ ಭರವಸೆಯಲ್ಲಿ ಅವರು ಅವರ ಮಗಳಿಗೆ ಅವರ ತಾಯಿಯ ಹೆಸರಿಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹಾಡುಗಳು ತುಂಬ ಚೆನ್ನಾಗಿದೆ ಅಂತ ಮುದ್ದಪ್ಪ ವೀರನಾಗಪ್ಪ ಕಾಡತ್ತಿಪುರದಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೆ

ಚಂದ್ರಶೇಖರ್ ಗಂಗಾವತಿಯಿಂದ ನಮಸ್ಕಾರ ರೀ ಮೇಡಮ್, ನೀವು ಪ್ರಸಾರ ಮಾಡೋ ಹಾಡು ಒಂದಕ್ಕಿಂತ ಒಂದು ಮಸ್ತ್ ಅದಾವ್ರಿ ಅಂತ ಹೇಳ್ತಿದ್ದಾರೆ. ಧನ್ಯವಾದಗಳು ಸರ್. ಮತ್ತು ಕನಸಿನ ಲೋಕ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಿದೆ ಅಂತ ಕಿಶನ್ ರೋಷನ್, ಶೋಭಾರಾಣಿ ಹನುಮಂತೇಗೌಡ ಅವರು ಮೆಸೇಜ್ ಮಾಡಿದ್ದಾರೆ. ಕೀರ್ತನ ಗೀತಾ ಅಶ್ವಿನಿ ಹೇಮಾ ರೋಹಿಣಿ ಅವರು ಲಗ್ಗೆರೆಯಿಂದ ಮೆಸೇಜ್ ಮಾಡಿದ್ದಾರೆ. ಅಂಜನಪ್ಪ ಮತ್ತು ಕುಟುಂಬದವರು ಅವರು ಕೂಡ ಹಾಡುಗಳು ಸುಮಧುರವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತಷ್ಟು ಇಂಪಾದ ಹಾಡುಗಳನ್ನ ಕೇಳ್ತಾ ಸಾಗೋಣ.

ಸಮಯ 11 ಗಂಟೆಗೆ ಹತ್ತಿರವಾಗ್ತಾ ಇದೆ, ಅಂದರೆ ಕನಸಿನ ಲೋಕವನ್ನ ಮುಗಿಸುವಂತಹ ಸಮಯ ಇದಾಗ್ತಾ ಇದೆ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ಭವ್ಯ ಗಿರೀಶ್. ಇವತ್ತು ವಿಶ್ವ IVF ದಿನದ ವಿಶೇಷ, ಈ ದಿನದ ವಿಶೇಷ ಅಂಗವಾಗಿ ಈ ಮಾತು ಏನು ಅಂತ ಅಂದರೆ, ಆಸೆ ಇದ್ರೆ ದಾರಿ ಇರುತ್ತೆ. ಸೊ ಜೀವನ ಅನೇಕ ಬಾರಿ ಆಸೆ ಇದ್ರೆ ದಾರಿ ಇರುತ್ತೆ ಅನ್ನೋದನ್ನ ಸಾಬೀತುಪಡಿಸಿದೆ. ಆರೋಗ್ಯದ ಬಗ್ಗೆ ಯಾವುದೇ ಅನುಮಾನಗಳಿದ್ರೆ ಮುಜುಗರ ಪಡದೆ ತಜ್ಞ ವೈದ್ಯರನ್ನ ಸಂಪರ್ಕಿಸಿ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ. ಅದಕ್ಕೆ ಮುಂಚೆ ಇನ್ನು ಕೆಲವೊಂದು ಮೆಸೇಜಸ್ ಬಂದಿದೆ, ನೋಡ್ಬಿಡೋಣ. ನಾಗೇಂದ್ರ ತಾವರೆಕೆರೆ ಕುಣಿಗಲ್ಲಿಂದ ಮೆಸೇಜ್ ಮಾಡಿದರೆ, ಸೊಗಸಾದ ಹಾಡುಗಳು ಅಂತ. ಹಾಗೆ ದೀಪಿಕಾ ರಾಜೇಂದ್ರ ಆಲತ್ತೂರವರು ಕೂಡ ಮೆಸೇಜ್ ಮಾಡಿದ್ದಾರೆ, ನಾಗರಾಜ್ ಮಾಗಡಿ ರೋಡಿಂದ. ಹಾಗೆ ನಂಬರ್ ಎಂಡಿಂಗ್ ವಿತ್ ಕೌಶಿಕ್ ಪಾಳಿಗಾರ್ ಅವರು ಕೂಡ ಮೆಸೇಜ್ ಮಾಡಿದ್ದಾರೆ. ಮತ್ತು ಮಂತ್ರಾಲಯಮ್ಮಿಂದ ಒಬ್ಬರು ನಂಬರ್ ಎಂಡಿಂಗ್ ವಿತ್ 9017 ಹೂವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಕೂಡ ಮೆಸೇಜ್ ಮಾಡಿದ್ದಾರೆ. ನಿಮ್ಮೆಲ್ಲರ ಮೆಸೇಜಸ್ಗೆ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ, ಕೇಳಿ ಆನಂದಿಸಿ.

ಸಮಯ ಆಗಿದೆ 11:42. ಇದೀಗ 11:05 ಸರಿಯಾಗಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ, ನಂತರ 11:10 ನಾಳೆ ಬೆಳಗ್ಗೆ 5:53 ನಮ್ಮ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ ದೆಹಲಿಯ ಎಫ್ಎಂ ಗೋಲ್ಡ್ನ ಸಹ ಪ್ರಸಾರದಲ್ಲಿ. ನಮ್ಮ ಮುಂದೆ ಒಂದು ಭವಿಷ್ಯವಿದೆ, ನಾಳೆ ಇದೆ, ಅದರ ಜೊತೆ ಜೊತೆಗೆ ಕನಸುಗಳಿವೆ, ಆಶಯಗಳಿವೆ. ಅವೆಲ್ಲವನ್ನ ಪೂರ್ಣಗೊಳಿಸುವತ್ತ ಹೆಜ್ಜೆ ಹಾಕೋಣ ಎನ್ನುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ವಿರಾಮ ನೀಡ್ತಿದ್ದೇನೆ. ನಿಮ್ಮ ಆರ್ಜೆ ಭವ್ಯ ಗಿರೀಶ್. ಜೈ ಹಿಂದ್.

ಬಿಸಿಲಲಿ ಮಾತಿನ ಮಳೆಯು ತುಂಬಿದೆ, ಹೊರಗೆ ಬಾರದೆ ನಿಂತಿದೆ, ನಿಂಚಿದೆ ಗುಡುಗಿದೆ ಸೋನೆ ಮಳೆಯಾಗಿ, ಆದರೂ ಮೆಲ್ಲ ಮೆಲ್ಲ ಬರಬಾರದೆ

0: हाँ
1: क्या चुप रहूं
0: ना
1: दिल में मेरे आज क्या है
0: क्या है
1: कह

कश्मीर हटाए होगी है हर तरफ मुझको।